ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್. ಕೇಳಿದರೆ ಇಂದು ಗುರುವಾರ 2026 ಇಸ್ವಿಯ ಜುಲೈ ತಿಂಗಳ 30 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಶ್ರಾವಣ ಮಾಸದ 8 ದಿನ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಜಯ ಶ್ರೀ ಹಂಡೆ ತಿಳಿಸುವ ಶುಭ ಮುಂಜಾವಿನ ನಮಸ್ಕಾರಗಳು. ಈಗ ಸಮಯ 5:58:44 ಈ ಸಮಯದಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿದೆ? 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಕೇಳುವರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿದ್ಯಾಭರತನಹಳ್ಳಿ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ದೇಶಭಕ್ತಿಗೀತೆ ಗಣೇಶ್ ಕುತ್ಯಾಡಿ ಅವರ ರಚನೆ ವೃಂದಗಾನದಲ್ಲಿ. ಇನ್ನು ರೈತರಿಗೆ ಸಲಹೆಯನ್ನ ಕೇಳುವರಿ ಅಮರೇಶ್ ಆಶಿಹಾಳ್ ಅವರಿಂದ 6:40. 6:45 ಜಾನಪದ ಗೀತೆಗಳು ಲಿಂಗಸೂಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಮಾನಮ್ಮ, ನಿಂಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸುವರಿ. ಇನ್ನು 7:15 ಹಾಗೂ 9:05 ಭಾವಗೀತೆಗಳ ಕಾರ್ಯಕ್ರಮ, 7:45 ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವರಿ. ಇನ್ನು ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ ಪ್ರಸಾರವಾಗುವುದು. 8:30, 9:00 ಪ್ರಕಟಣೆಗಳು, 9:30 ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು 9:45 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32 11:59 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಆರಿಸುವಿರಿ. ಇನ್ನು 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಪಿಎಂ ವಿಕಸಿತ ಭಾರತ ಜಿ ರಾಮ್ಜಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವರಿ. 1:30 ಚೈತ್ರವನ್ನು ಲಕ್ಷ್ಮೀಶನ ಜಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಎಎಸ್ ಶಂಕರನಾರಾಯಣ. ಇನ್ನು 2:40 ಸ್ನೇಹ ಭಾರತಿ ಕಾರ್ಯಕ್ರಮದಲ್ಲಿ ಮಲಯಾಳಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ, ಕಂಬಳ ನೆತ್ತಿಯ ಮೃತ್ಯುಂಜಯ ಹೆಚ್ ಅವರಿಂದ. 6:10 ಪ್ರಕಟಣೆಗಳು, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ಸರ್ ಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಎದ್ದಲ ದೊಡ್ಡಿಯ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪಾದಗಳನ್ನು ಆಲಿಸುವರಿ. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮರ್ಚಡಿ ಗ್ರಾಮದ ರಾಯಣ್ಣ ಮಾಸ್ತರ್ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಆಲಿಸುವಿರಿ. ಈ ರಾತ್ರಿ 9:15 ಭಾವಗೀತೆಗಳ ಕಾರ್ಯಕ್ರಮ. ರಾತ್ರಿ 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ರೂಪಕ ಕಲಾರಸಿಕರ ಸ್ವರ್ಗ ಹಾಸನ, ರಚನೆ ಕೆಎಸ್ ದಿನೇಶ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಮತ್ತು ಪುಟ್ಟಸ್ವಾಮಿ ಪಿ. ನಂತರ ರೂಪ ಹಾಸನ್ ಅವರಿಂದ ಸ್ವರಚಿತ ಕವನ ವಾಚನವನ್ನು ಕೇಳುವರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ನಂತರ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯನ್ನು.

ಈಗ ಕೇಳಿ ಆನಂದ ವಿಠಲದಾಸರ ಈ ಕೀರ್ತನೆಯನ್ನ ಶೇಷಗಿರಿದಾಸ್ ಇವರ ಧ್ವನಿಯಲ್ಲಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 6:30 ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
1: ಇದುವರೆಗೂ ವಿದ್ಯಾಭರತನಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆ, ಗಣೇಶ್ ಕುತ್ಯಾಡಿ ಅವರ ರಚನೆ, ವೃಂದಗಾನದಲ್ಲಿ.

ಇದುವರೆಗೆ ಗಣೇಶ್ ಕುತ್ಯಾಡಿ ಅವರ ರಚನೆಯನ್ನ ಕೇಳಿದ್ರಿ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆಯನ್ನ ಅಮರೇಶ್ ಆಶಿಹಾಳ್ ಅವರಿಂದ.
1: ನೀರಿನ ಮೂಲಗಳಾದಂತಹ ಕೊಳವೆ ಬಾವಿ, ಕೆರೆ, ಕುಂಟೆ, ಬಾವಿಗಳು ಇಂದು ಬತ್ತಿ ಹೋಗುತ್ತಿವೆ. ನೀರಿನ ಪ್ರಮಾಣವು ಕಡಿಮೆಯಾಗಿ ಅವುಗಳು ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಂಡಿವೆ. ಕರ್ನಾಟಕ ರಾಜ್ಯದ ಹೆಚ್ಚಿನ ಪ್ರದೇಶಗಳು ಮಳೆ ಆಧಾರಿತ ಪ್ರದೇಶವಾಗಿದ್ದು ಸೀಮಿತ ಅಂತರ್ಜಲ ಸಂಪನ್ಮೂಲವನ್ನು ಹೊಂದಿದೆ. ಜನಸಂಖ್ಯೆ ಹೆಚ್ಚಳ, ನಗರೀಕರಣ, ಕೈಗಾರೀಕರಣ ಹೆಚ್ಚಳದಿಂದಾಗಿ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಅಂತರ್ಜಲ ಬಹು ಬೇಡಿಕೆಯ ಸಂಪನ್ಮೂಲವಾಗಿದೆ. ಅಂತರ್ಜಲ ಸಂಪನ್ಮೂಲದ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕೈಗೊಳ್ಳದಿದ್ದಲ್ಲಿ ಲಭ್ಯತೆಯು ಕ್ಷೀಣವಾಗಿ ಮುಂದೆ ಬಹಳಷ್ಟು ನೀರಿನ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ. ಆದ್ದರಿಂದ ಕೊಳವೆ ಬಾವಿಯ ಮರುಪೂರಣ ಮುಖ್ಯವಾಗಿ ರೈತ ಬಾಂಧವರು ಮಾಡುವ ಅಗತ್ಯತೆಗಳಲ್ಲಿ ಒಂದಾಗಿದ್ದು, ಪ್ರತಿ ವರ್ಷ ಅಂತರ್ಜಲ ಮಟ್ಟ 1 ಮೀಟರ್ನಷ್ಟು ಕುಸಿಯುತ್ತಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ನೀರು ಹಳ್ಳ, ಕೊಳ್ಳ, ನದಿ ಮತ್ತು ಸಮುದ್ರದಲ್ಲಿ ಸೇರಿಕೊಳ್ತಾ ಇದೆ. ಆದ್ದರಿಂದ ಮಳೆ ನೀರಿನ ಕೊಯ್ಲು ಮಾಡಿ ಕೊಳವೆ ಬಾವಿ, ತೆರೆದ ಬಾವಿಗಳಿಗೆ ಸೇರಿಸುವುದರಿಂದ ಅಂತರ್ಜಲದ ಮಟ್ಟವನ್ನು ನಾವು ಹೆಚ್ಚಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳಲ್ಲಿ ಹೆಚ್ಚಿನ ಉಪ್ಪಿನಂಶ ಕಂಡುಬರುತ್ತಿದ್ದು ಮಳೆ ನೀರನ್ನು ಕೊಳವೆ ಬಾವಿ, ತೆರೆದ ಬಾವಿಗಳಿಗೆ ಮರುಪೂರಣಗೊಳಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಉಪ್ಪಿನ ಅಂಶ ಕೂಡ ಕಡಿಮೆ ಮಾಡಬಹುದು. ರಾಜ್ಯದ ಕೆಲವು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಅಂತರ್ಜಲವು 400-500 ಅಡಿಗಳಿಗಿಂತಲೂ ಕೆಳಕ್ಕಿದೆ. ಹಾಗೂ ಇನ್ನು ಕೆಲವೆಡೆ ಕೋಲಾರ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸುಮಾರು 900-1,000 ಅಡಿ ಆಳಕ್ಕಿದೆ. ಇಂತಹ ಪ್ರದೇಶಗಳಲ್ಲಿ ಮಳೆ ನೀರಿನ ಕೊಯ್ಲು ಮಾಡಿ ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳಿಗೆ ಮರುಪೂರ್ಣ ಮಾಡೋದರಿಂದ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ಇನ್ನು ಕೊಳವೆ ಬಾವಿ ಮರುಪೂರ್ಣ ಮಾಡಲು ರೈತ ಬಾಂಧವರು ಅನುಸರಿಸಬೇಕಾದಂತಹ ಕ್ರಮಗಳ ಕುರಿತು ಹೇಳೋದಾದರೆ, ಭೂಮಿಯನ್ನು ಸಮತಟ್ಟಾಗಿರಿಸಿಕೊಳ್ಳುವುದು ಹಾಗೂ ಇಳಿಜಾರು ಪ್ರದೇಶಗಳಲ್ಲಿ ಮೆಟ್ಟಿಲು ಮಟ್ಟಾಗಿ ಪರಿವರ್ತಿಸಬೇಕು. ಬದುಗಳ ಮೇಲಿನ ಪ್ರದೇಶಗಳಲ್ಲಿ ಇಂಗುಗಾಲುವೆ ನಿರ್ಮಾಣ ಮಾಡಬೇಕು. ಕಿರು ಕಾಲುವೆಗಳಲ್ಲಿ ಅಲ್ಲಲ್ಲಿ ಅಡೆತಡೆ ನಿರ್ಮಾಣ ಮಾಡ್ಕೋಬೇಕಾಗ್ತದೆ. ಬದುಗಳ ಮೇಲೆ ಹುಲ್ಲು ಅಥವಾ ಗಿಡಮರಗಳನ್ನು ಬೆಳೆಸಬೇಕು. ಹರಿಯುವ ನೀರಿಗೆ ಸಾಧ್ಯವಾದ ಕಡೆಗಳಲ್ಲಿ ಅಡ್ಡಗಟ್ಟಿ ನಿರ್ಮಾಣವನ್ನು ಮಾಡಬೇಕು. ತಗ್ಗು ಪ್ರದೇಶಕ್ಕೆ ಬಂದ ನೀರು ನಿಲ್ಲದಂತೆ ಕಾಲುವೆ ನಿರ್ಮಾಣ ಮಾಡುವುದು, ಸಾಧ್ಯವಾದಷ್ಟು ಕಡೆ ಹಳ್ಳಗಳಿಗೆ ಅಡೆತಡೆ ಹಾಕುವುದು ಉತ್ತಮವಾಗಿರ್ತದೆ. ಈ ಕೊಳವೆ ಬಾವಿ ಮರುಪೂರಣಕ್ಕೆ ತಗಲಬಹುದಾದಂತಹ ವೆಚ್ಚದ ಕುರಿತು ಹೇಳೋದಾದರೆ, ಈ ಘಟಕ ಸ್ಥಾಪಿಸಲು ಸುಮಾರು 45,000-80,000 ಕೂಡ ಖರ್ಚು ಆಗಬಹುದು. ಈ ಕೊಳವೆ ಬಾವಿ ಮರುಪೂರಣದಿಂದ ಆಗುವ ಅನುಕೂಲತೆಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಹರಿಯುವ ನೀರನ್ನು ಕೊಯ್ಲು ಮಾಡಿ ಕೊಳವೆ ಬಾವಿಗಳಿಗೆ ಸೇರಿಸುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸ್ತದೆ. ಮಳೆ ನೀರು ಹರಿದು ಹೋಗುವುದನ್ನು ನಿಲ್ಲಿಸಿ ಕೊಳವೆ ಬಾವಿಗಳಿಗೆ ಸೇರಿಸುವುದರಿಂದ ನೀರಿನ ಗುಣಮಟ್ಟ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತದೆ. ಬತ್ತಿ ಹೋದ ಹಾಗೂ ಕೊಳವೆ ಬಾವಿಗಳ ನೀರಿನ ಗುಣಮಟ್ಟ ಕಳಪೆ ಇರುವುದರಿಂದ ಹಾಗೆಯೇ ಬಿಟ್ಟಿರುವಂತಹ ಕೊಳವೆ ಬಾವಿಗಳನ್ನು ಮರುಪೂರ್ಣ ಮಾಡಿ ಮತ್ತೆ ಉಪಯೋಗಿಸಬಹುದು. ಕೊಳವೆ ಬಾವಿಗಳ ಮರುಪೂರ್ಣ ಮಾಡೋದರಿಂದ ಕೊಳವೆ ಬಾವಿಗಳಲ್ಲಿ ನೈಸರ್ಗಿಕವಾಗಿ ಹೆಚ್ಚಿನ ನೀರು ಸಂಗ್ರಹ ಆಗ್ತದೆ. ಇದರಿಂದ ಬರಗಾಲದ ಸಮಯದಲ್ಲಿ ಕೂಡ ನೀರು ಹೆಚ್ಚು ಲಭ್ಯವಾಗಿ ಹೆಚ್ಚು ಪ್ರದೇಶಗಳಿಗೆ ನಾವು ನೀರನ್ನು ಕೊಡಬಹುದು. ಇನ್ನು ಈ ಕೊಳವೆ ಬಾವಿಗಳ ಮರುಪೂರ್ಣದ ವಿನ್ಯಾಸ ಮಾಡುವಂತಹ ವಿಧಾನಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
0: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆಯನ್ನ ಕೇಳಿದ್ರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45. ಈಗ ಕೇಳಿ ಜಾನಪದ ಗೀತೆಗಳನ್ನು. ಲಿಂಗಸೂಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಮಾನಮ್ಮ, ನಿಂಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಸೂರು ತಾಲೂಕಿನ ಗುರುಗುಂಟ ಗ್ರಾಮದ ಸಾಲಿರಮ್ಮನ ದೊಡ್ಡಿಯ ಚೇತನ ಸ್ವಸಹಾಯ ಸಂಘದ ಶ್ರೀಮತಿ ಮಾನಮ್ಮ, ನಾಗಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

0: ಒನ್ನನ ಪೂಜರಿ ನರಸಣ್ಣೆ.
1: ಇದುವರೆಗೆ ಲಿಂಗಸೂರು ತಾಲೂಕಿನ ಗುರುಗುಂಟ ಗ್ರಾಮದ ಮಾನಮ್ಮ, ನಿಂಗಮ್ಮ ಮತ್ತು ಸಂಗಡಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದಿರಿ. ಜಾನಪದ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:55. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವಿವಾಸರೆ ಇತ್ಯುಕ್ತೆ ಆಗಸ್ಟ್ ಮಾಸಸ್ಯ ದ್ವಿತೀಯ ದಿನಾಂಕೆ ಮಾದಕ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯ ಶುಭಾರಂಭೋ ವಿಧಾಸ್ಯತಿ. ವಸ್ತುತಸ್ತು ಏತತ್ ಮಾದಕ ಪದಾರ್ಥಾನ್ ವಿರುದ್ಧ್ಯ ಶತ ಸಪ್ತಾಹಾತ್ಮಕ ರಾಷ್ಟ್ರವ್ಯಾಪಿ ಜನಸಹಭಾಗಿತಾಂದೋಲನಂ ವರ್ತತೆ. ಎತಸ್ಯಾಭಿಯಾನಸ್ಯ ನೇತೃತ್ವಂ ಮೈ ಭಾರತ ಮಂಚಃ ಕರಿಷ್ಯತಿ. ಯಶ್ಚ ಯೂನಾಂ ನೇತೃತ್ವ ಕ್ಷಮತಾಯಾಃ ಅಥ ಚ ಸಾಮಾಜಿಕ ಸಹಭಾಗಿತಾಯಾಃ ಸಂವರ್ಧನಾಯ ಕಾರ್ಯಂ ಕರೋತಿ. ಅಸ್ಯ ಪದಕ್ಷೇಪಸ್ಯ ಉದ್ದೇಶ್ಯಂ ಜಾಗರೂಕತಾಯಾಃ ಸಾಮಾಜಿಕ ಸಹಭಾಗಿತಾಯಾಃ ಸತತ ಜನಸಹಯೋಗಸ್ಯ ಚ ಮಾಧ್ಯಮೇನ ಯೂನಾಂ ಸಂಘಟನಂ ಕೃತ್ವಾ ಮಾದಕ ಮುಕ್ತ ಭಾರತಸ್ಯ ನಿರ್ಮಾಣಂ ಇತ್ಯಸ್ತಿ. ಲೋಕಸಭಾಯಾಂ ಲೋಕಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕ 26th 2000 ಪಾರಿತ. ಅಸ್ಯೋದ್ದೇಶ್ಯಂ ತಾವತ್ ಪರೀಕ್ಷಾ ಪ್ರಕರಣೇಷು ವಂಚನಾಯಾಃ ನಿರೋಧಾಯ ಕಠೋರ ದಂಡವಿಧಾನಂ ಸಹೈವ ದ್ರುತಗತಿ ನ್ಯಾಯಾಲಯಾನಾಂ ಸ್ಥಾಪನಂ ಇತ್ಯಸ್ತಿ. ಅನೇನ ಲೋಕಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮೇ 24th 2000 ಸಂಶೋಧನಂ ವಿಧೀಯತೆ. ಅಸ್ಮಿನ್ ವಿಧೇಯಕೇ ದಶವರ್ಷಾತ್ಮಕಃ ಕಾರಾವಾಸಃ 10 crore rupees ದಂಡಃ ಸಹೈವ ಸಿದ್ಧಾಪರಾಧಿನಾಂ ಸಂಪತ್ತೇಃ ಅಧಿಗ್ರಹಣಂ ಇತ್ಯಾದೀನಿ ಪ್ರಾವಧಾನಾನಿ ಸಂತಿ. ವಿಧೇಯಕಾನುಸಾರಂ ಪ್ರತ್ಯೇಕಂ ರಾಜ್ಯಂ ಅಥ ಚ ಕೇಂದ್ರಶಾಸಿತ ಪ್ರದೇಶಃ ದೈನಂದಿನ ವಾದಶ್ರವಣಾಯ ವಿಶೇಷ ದ್ರುತಗತಿ ನ್ಯಾಯಾಲಯಾನಾಂ ಸ್ಥಾಪನಂ ಕರಿಷ್ಯತಿ. ಚರ್ಚಾಯಾಃ ಉತ್ತರಂ ಪ್ರದದನ್ ಕಾರ್ಮಿಕ ರಾಜ್ಯಮಂತ್ರೀ ಡಾಕ್ಟರ್ ಜಿತೇಂದ್ರ ಸಿಂಹಃ ನ್ಯಗಾದೀತ್ ಯತ್ ನಿಯಮಸ್ಯ ಸುದೃಢೀಕರಣಾಯ ಸಹೈವ ಪತ್ರ ಗೋಪ್ಯತಾ ಭಂಗ ಪ್ರಕರಣೇಷು ಶೀಘ್ರ ನ್ಯಾಯಾರ್ಥಂ ಏತತ್ ಸಂಶೋಧನಂ ಆನೀತಂ.
3: सरकार की प्रतिबद्धता का आप इसी बात से अनुमान लगा सकते हैं कि इसी विधेयक के लाने के साथ ही साथ हमारे लॉ मिनिस्टर्स की ओर से भी एक प्रस्ताव जारी कर दिया गया. स्पेशल फास्ट ट्रैक फोर्स है, इनको स्थापित करने का भी क्रम प्रारंभ किया जाए. उसमें दिल्ली, मुंबई, कोलकाता, मध्य प्रदेश, बिहार, उत्तराखंड में पहले ही इन्होंने गठित कर दिया है और आने वाले दिनों में बाकी स्थानों पर.
2: ರಾಜ್ಯಸಭಾಯಾಂ 26th 2000 ರಾಷ್ಟ್ರೀಯ ಗೌರವ ಅಪಮಾನ ನಿವಾರಣ ಸಂಶೋಧನ ವಿಧೇಯಕಂ ಪಾರಿತಂ. ಏತತ್ ವಿಧೇಯಕಂ ರಾಷ್ಟ್ರೀಯ ಗೌರವ ಅಪಮಾನ ನಿವಾರಣ ಅಧಿನಿಯಮೇ 1971 ಸಂಶೋಧನಂ ಕರೋತಿ. ಅಸ್ಯ ವಿಧೇಯಕಸ್ಯೋದ್ದೇಶ್ಯಂ ವಂದೇ ಮಾತರಂ ಇತ್ಯಸ್ಮೈ ರಾಷ್ಟ್ರಗೀತಾಯ ಅಪಿ ರಾಷ್ಟ್ರಗಾನೇನ ಸಮಂ ವೈಧಾನಿಕ ಸುರಕ್ಷಾ ಪ್ರಧಾನಂ ಇತ್ಯಸ್ತಿ. ಎತಾದೃಶೇಷು ಅಪರಾಧೇಷು ತ್ರಿವರ್ಷಾತ್ಮಕ ಕಾರಾವಾಸಃ ದ್ರವ್ಯದಂಡಃ ಉತ ವಾ ಉಭಯಮಪಿ ಭವಿತುಮರ್ಹತಃ. ಉತ್ತರ ಪ್ರದಾನ ಕಾಲೆ ಗೃಹರಾಜ್ಯಮಂತ್ರಿ ನಿತ್ಯಾನಂದರಾಯಃ ಪ್ರಾವೋಚತ್ ಯತ್ ಏತತ್ ಸಂಶೋಧನಂ ಭಾರತಸ್ಯ ಆತ್ಮನೇ ರಾಷ್ಟ್ರೀಯ ಚೇತನಾಯೈ ಸಾಂಸ್ಕೃತಿಕ ನ್ಯಾಸಾಯ ಸಹೈವ ಸ್ವತಂತ್ರತಾ ಸಂಗ್ರಾಮಸ್ಯ ಆದರ್ಶೇಭ್ಯಶ್ಚ ಸಾಮೂಹಿಕ ಪ್ರತಿಬದ್ಧತಾಂ ದರ್ಶಯತಿ.
4: राष्ट्रीय गीत अपमान पर इस विधेयक के माध्यम से दंडनीय प्रावधान करने का विचार हुआ है. वर्तमान संशोधन का उद्देश्य राष्ट्र गीत वंदे मातरम के जान बूझ कर किए गए अपमान को भी उसी प्रकार के दंडनीय बनाया जाए जैसा कि वर्तमान कानून में है. हर भारतवासी के राष्ट्र प्रेम का उद्घोष है वंदे मातरम, विकसित भारत का संकल्प है वंदे मातरम.
2: ओडिशा राज्ये अतिवृष्ट्या उच्छ्वसित नदीभिश्च विकट जलौघ स्थितिः दुरापद्यते. अस्माद् हेतोः 4 मृत्युमुपगताः सहैव 4,00,000 जनाः प्रभाविताः अभवन्. श्रावणमासस्य वार्षिकी कावडयात्रा अद्यारभ्य प्रवर्तते. अस्याम यात्रायाम भक्ताः गंगाजलमाने तुम उत्तराखंडस्य हरिद्वार गोमुख गंगोत्री इत्यादिषु तीर्थस्थलेषु गच्छन्ति। अस्याः विशाल यात्रायाः सुव्यवस्थायै उत्तराखंड उत्तर प्रदेश सर्वकाराभ्याम व्यापक प्रबंधाः प्रकल्पिताः इति वार्ताः।
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯ 7 ಗಂಟೆ.
5: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
5: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡಿದೆ, ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು. ನಂತರ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯಕೃತ್ತಿನ ಆರೋಗ್ಯ, ಈ ಕುರಿತು ಕಲ್ಬುರ್ಗಿಯ ಗ್ಯಾಸ್ಟ್ರೋ ಆಂಡ್ರೋಲಜಿಸ್ಟ್ ಡಾಕ್ಟರ್ ಶಿವಾನಂದ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ.
6: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ, ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
7: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
6: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
7: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಈಗ ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಬಾರಿ ವರುಣನ ಕೃಪೆ ಇಲ್ಲದಿರುವುದರಿಂದ ಈ ಆದೇಶವನ್ನು ಪ್ರಶ್ನಿಸುವ ಕುರಿತು ಸಚಿವ ರಾಮಲಿಂಗಾರೆಡ್ಡಿ, ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮೇಲ್ಮನವಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದಿದ್ದಾರೆ. ಬೆಂಗಳೂರಿಗೆ ಮರಳಿದ ನಂತರ ವಿರೋಧ ಪಕ್ಷದ ನಾಯಕರ ಜೊತೆಯೂ ಈ ಬಗ್ಗೆ ಚರ್ಚಿಸಲಾಗುವುದು. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಭೇಟಿ ನೀಡಿ ಅವಲೋಕಿಸಿ ಎಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಅವರಿಗೂ ವಾಸ್ತವ ಪರಿಸ್ಥಿತಿಯ ಅನುಭವ ಆಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ನಿರ್ಧಾರದಿಂದ ರಾಜ್ಯದ ಜನತೆ ಹಾಗೂ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಗಂಭೀರ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಲು ರಾಜಕೀಯ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲ ಪಕ್ಷಗಳ ನಾಯಕರು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಎಂದರು. ರಾಜ್ಯದಲ್ಲಿ ಈಗ ಕೃಷಿ ಚಟುವಟಿಕೆಗಳಿಗೂ ನೀರಿಲ್ಲ, ಜನಸಾಮಾನ್ಯರಿಗೆ ಕುಡಿಯಲು ನೀರಿಲ್ಲದಂತಹ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ಮಂಡಳಿ ತಮಿಳುನಾಡಿಗೆ ನಿರಂತರವಾಗಿ ನೀರು ಬಿಡುವಂತೆ ಆದೇಶಿಸಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆ ತೀವ್ರಗೊಳಿಸಿವೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸರ್ಕಾರ ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆ ಚಾಮರಾಜನಗರ ಬೆಂಗಳೂರು ದಿಂಡಿಗಲ್ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ವಿರುದ್ಧ ಆಕ್ರೋಶ ಹೊರಹಾಕಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದರು. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಮೈಸೂರು ಬೆಂಗಳೂರಿನಲ್ಲಿಯೂ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಾಗುವ ಮುನ್ಸೂಚನೆ ಇರುವುದರಿಂದ ಆಗಸ್ಟ್ ಅಂತ್ಯದವರೆಗೆ ಮಳೆ ಪರಿಸ್ಥಿತಿ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಲಾಗುವುದು ಎಂದರು. ಬರಪೀಡಿತ ಪ್ರದೇಶಗಳನ್ನು ಅಧಿಕೃತವಾಗಿ ಘೋಷಿಸಲು ಕೇಂದ್ರ ಸರ್ಕಾರ ಕೆಲವು ಕಠಿಣ ನಿಯಮ ಹಾಗೂ ಮಾನದಂಡಗಳನ್ನು ವಿಧಿಸಿದೆ. ಈ ಮಾನದಂಡಗಳನ್ನು ಸ್ವಲ್ಪ ಸಡಿಲಗೊಳಿಸುವಂತೆ ಕೇಂದ್ರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದು ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದ ಬೆಳೆಗಳು ನಾಶವಾಗಿದ್ದರೂ ಸರ್ಕಾರ ಬರ ಘೋಷಣೆ ಮಾಡದೆ ಜನರ ಜೀವದ ಜೊತೆ ಆಟವಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ಕೊಳ್ಳದ ಹಾರಂಗಿ ಜಲಾಶಯದಿಂದ ಕಳೆದ ಒಂದು ತಿಂಗಳಿನಿಂದ ಕದ್ದು ಮುಚ್ಚಿ ನೀರು ಹರಿಸಲಾಗುತ್ತಿದೆ. ಇದರಿಂದ ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಲಿದೆ. ತಕ್ಷಣವೇ ರಾಜ್ಯವನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಮುಂಬರುವ ಶಾಸನಸಭೆಯ ಅಧಿವೇಶನ ನಡೆಯಲು ಬಿಡುವುದಿಲ್ಲ ಎಂದು ಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ರಾಜ್ಯದ ಚಿತ್ರದುರ್ಗ ಹಾಗೂ ಹಾಸನ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಅವಲೋಕಿಸಲು ಬಿಜೆಪಿ ಅಧ್ಯಯನ ತಂಡ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಜಿಲ್ಲೆಗಳಲ್ಲಿ ಕಳೆದ 2 ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಸೂರ್ಯಕಾಂತಿ ಬೆಳೆಹಾನಿ ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಬಿಜೆಪಿ ಬರ ಅಧ್ಯಯನದ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರ ಅಧ್ಯಯನ ನಡೆಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು 16,27,661 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 774,971 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡಾ 85.83% ಪ್ರಗತಿಯಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 16,21,961 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 12,79,344 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಶೇಕಡಾ 78.88% ಗಣಕೀಕರಣ ಕೊಂಡು ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದುವರೆಗೆ 40,21,039 ಗಣತಿ ನಮೂನೆ ವಿತರಿಸಲಾಗಿದ್ದು 19,68,056 ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧೆಡೆ ನಿನ್ನೆ ಗುರುಪೌರ್ಣಿಮೆಯನ್ನು ಭಕ್ತಿಭಾವದಿಂದ ಆಚರಿಸಿ ಬದುಕು ರೂಪಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ವ್ಯಾಸಪೂರ್ಣಿಮೆ ಎಂದು ಕರೆಯಲ್ಪಡುವ ಈ ಹಬ್ಬದ ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು ತಮ್ಮ ಜ್ಞಾನ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಿ ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಸುತ್ತಿರುವ ಕರ್ನಾಟಕ ವಿದ್ಯುತ್ ನಿಗಮ KPCL ಅದಕ್ಕೆ ಅಗತ್ಯ ಕಲ್ಲಿದ್ದಲು ಸಂಗ್ರಹಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇದಕ್ಕೆ ಪೂರಕವಾಗಿ KPCL ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ನಿಗಮದ ಹಿರಿಯ ಅಧಿಕಾರಿಗಳು ಮಹಾರಾಷ್ಟದ ನಾಗಪುರದಲ್ಲಿರುವ ವೆಸ್ಟರ್ನ್ ಕೋಲ್ಫೀಲ್ಡ್ ಬ್ಯಾರಂಜ್ ಕ್ಯಾಪ್ಟಿವ್ ಕಲ್ಲಿದ್ದಲು ಗಣಿಗಳಿಗೆ ಭೇಟಿ ನೀಡಿದ್ದು KPCL ವತಿಯಿಂದ ನಿರ್ವಹಿಸಲಾಗುತ್ತಿರುವ RTPS ಹೆಚ್ಚುವರಿ ಕಲ್ಲಿದ್ದಲು ರೇಖೆಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸಮ್ಮತಿಸಿರುವ WCL ಅಧಿಕಾರಿಗಳು ಪ್ರಸ್ತುತ ಪ್ರತಿದಿನ ನೀಡುತ್ತಿರುವ ಕಲ್ಲಿದ್ದಲು ಜತೆಗೆ ಪ್ರತಿನಿತ್ಯ 4,000 ಮೆಟ್ರಿಕ್ ಟನ್ ಹೆಚ್ಚುವರಿ ಕಲ್ಲಿದ್ದಲು ಒದಗಿಸಲು ಸಮ್ಮತಿಸಿದ್ದಾರೆ ಎಂದು KPCL ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಪರಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಗಳನ್ನು. ಮೊದಲಿಗೆ ಒಂದು ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಈಗ ಕೇಳಿ ನರಸಿಂಹ ನಾಯಕ್ ಇವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು.

0: ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳಿ ಸಿ ಅಶ್ವತಿಯವರ ಧ್ವನಿಯಲ್ಲಿ KS ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು.

0: ಇದುವರೆಗೆ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್ ಹಾಗೂ ನರಸಿಂಹ ನಾಯಕಿಯವರ ಧ್ವನಿಯಲ್ಲಿ ಆಲಿಸಿದರೆ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಕೇಳಿ ಕೆಲವು ಪ್ರಕಟಣೆಗಳು.
1: ಅಬ್ ಗರೀಬೋ ಕಿ ಜಾಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಇದುವರೆಗೆ ಪ್ರಕಟಣೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
7: ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4788 2237 4999 STD code 08 0. ಕೇಳಿ, ಇದೇ ಶುಕ್ರವಾರ July 31 ಸಾಯಂಕಾಲ 6:50 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
8: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರೀ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗವಹಿಸುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ವಿವರಿಸಿದ್ದಾರೆ. ಮೈ ಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಹಾಗೂ ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ನವದೆಹಲಿಯಲ್ಲಿ ಭಾರತ ಮೊಬೈಲ್ ಕಾಂಗ್ರೆಸ್ ಐಎಂಸಿ 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯವನ್ನು ಬಿಡುಗಡೆ ಮಾಡಿದರು. ಏಷ್ಯಾದ ಅತಿದೊಡ್ಡ ಡಿಜಿಟಲ್ ತಂತ್ರಜ್ಞಾನ ವೇದಿಕೆಯಾಗಿರುವ ಐಎಂಸಿ 2026 ಅಕ್ಟೋಬರ್ 7-10 ನವದೆಹಲಿಯಲ್ಲಿ ನಡೆಯಲಿದೆ. ದೂರಸಂಪರ್ಕ ಇಲಾಖೆ ಮತ್ತು ಭಾರತೀಯ ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿರುವ ಐಎಂಸಿ 2026 ಜಾಗತಿಕ ತಂತ್ರಜ್ಞಾನ ನಾವೀನ್ಯಕಾರರು, ದೂರಸಂಪರ್ಕ ಸೇವಾದಾರರು, ನವೋದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಸಂಶೋಧಕರು ಮತ್ತು ನೀತಿ ನಿರೂಪಕರು ಭಾಗವಹಿಸಲಿದ್ದಾರೆ. ಗಡಿಗಳಿಲ್ಲದೆ ವಿಸ್ತರಣೆ ಎಂಬ ಧ್ಯೇಯವಾಕ್ಯವು ಭಾರತದ ದೂರಸಂಪರ್ಕ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ಪರಿಹಾರಗಳನ್ನು ದೇಶದ ಗಡಿಗಳನ್ನು ಮೀರಿ ಜಾಗತಿಕ ಒಳಿತಿಗಾಗಿ ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಆವಿಷ್ಕಾರಗಳನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವುದು ಮತ್ತು ತಂತ್ರಜ್ಞಾನ ಮಾನದಂಡಗಳನ್ನು ರೂಪಿಸುವುದಕ್ಕೆ ಭಾರತದ ದೂರಸಂಪರ್ಕ ಕ್ಷೇತ್ರದ ಮುಂದಿನ ಹಂತದಲ್ಲಿ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. ಐಎಂಸಿ 2026 5G, 6G, ಕೃತಕ ಬುದ್ಧಿಮತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಉಪಗ್ರಹ ಸಂವಹನ, ಕ್ಲೌಡ್ ಮತ್ತು ಎಡ್ಜ್ ಕಂಪ್ಯೂಟಿಂಗ್, ಕ್ವಾಂಟಮ್ ತಂತ್ರಜ್ಞಾನ ಹಾಗೂ ಹಸಿರು ತಂತ್ರಜ್ಞಾನ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಗುವುದು. ಸಮಾರಂಭದಲ್ಲಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಹಾಗೂ ಸಂವಹನ ಖಾತೆ ರಾಜ್ಯ ಸಚಿವ ಡಾ ಚಂದ್ರಶೇಖರ ಪೆಮ್ಮಸಾನಿ, ಕಳೆದ 1 ದಶಕದಲ್ಲಿ ಭಾರತದ ದೂರಸಂಪರ್ಕ ಕ್ಷೇತ್ರ ಅಭೂತಪೂರ್ವ ಬೆಳವಣಿಗೆ ಕಂಡಿದೆ. ದೇಶದ ದೂರಸಂಪರ್ಕ ಸಾಧನೆಗಳನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲು ಭಾರತ ಮೊಬೈಲ್ ಕಾಂಗ್ರೆಸ್ ವೇದಿಕೆ ಒದಗಿಸುತ್ತಿದೆ ಎಂದು ಹೇಳಿದರು. ಸರ್ಕಾರ ಮತ್ತು ಉದ್ಯಮ ಕ್ಷೇತ್ರಗಳ ನಡುವಿನ ಸಹಯೋಗಕ್ಕೆ ಐಎಂಸಿ ವೇದಿಕೆಯಾಗಿದ್ದು, ಸ್ಟಾರ್ಟ್ಅಪ್ಗಳಿಗೆ ತಮ್ಮ ಆವಿಷ್ಕಾರಗಳನ್ನು ಪ್ರದರ್ಶಿಸಲು ಹಾಗೂ ಹೂಡಿಕೆದಾರರಿಗೆ ಭಾರತದ ಬೆಳೆಯುತ್ತಿರುವ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಕೇರಳಂನ 3 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕೇರಳದ ಕೋಯಿಕ್ಕೋಡ್, ವಯನಾಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ವಯನಾಡ್ ಜಿಲ್ಲೆಯಲ್ಲಿ ಇಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮಧ್ಯರಾತ್ರಿಯಿಂದ ಕೇರಳಂನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 5-15 ಮಿಲಿಮೀಟರ್ ವರೆಗೆ ಮಳೆಯಾಗಿದೆ. ನಾಳೆ ಮತ್ತು ಶನಿವಾರ ಕೇರಳದಾದ್ಯಂತ ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ದಂಡನೆಗಳು ಮತ್ತು ತೀವ್ರಗತಿ ನ್ಯಾಯಾಲಯಗಳನ್ನು ಪ್ರಸ್ತಾಪಿಸುವ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿ ಮಸೂದೆಯನ್ನು ಲೋಕಸಭೆಯು ಅಂಗೀಕರಿಸಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿ ತರಲು ಬಯಸುತ್ತದೆ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದ್ದು ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ದಿನನಿತ್ಯದ ವಿಚಾರಣೆಗಾಗಿ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ತೀವ್ರಗತಿ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಶಾಸನವು ಕಡ್ಡಾಯಗೊಳಿಸುತ್ತದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಇಲಾಖೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಕಾನೂನನ್ನು ಇನ್ನಷ್ಟು ಕಠಿಣಗೊಳಿಸಲು ಮತ್ತು ಶೀಘ್ರ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಈ ತಿದ್ದುಪಡಿಯನ್ನು ತರಲಾಗಿದೆ ಎಂದು ಹೇಳಿದರು. ಮಸೂದೆ ಅಂಗೀಕಾರಗೊಂಡ ನಂತರ ಲೋಕಸಭೆ ಸದನವನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 2026ನ್ನು ಅಂಗೀಕರಿಸಿದೆ. ಈ ಮಸೂದೆಯು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 1971ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲಿದೆ. ಪ್ರಸ್ತಾವಿತ ಶಾಸನವು ರಾಷ್ಟ್ರಗೀತೆ ಜನಗಣ ಮನಕ್ಕೆ ಇರುವಂತೆಯೇ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆಯನ್ನು ನೀಡಲಿದೆ. ಈ ಅಪರಾಧಗಳು 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಶಿಕ್ಷಾರ್ಹ ಅಪರಾಧಗಳಾಗಿವೆ. ಮಸೂದೆ ಅಂಗೀಕಾರಗೊಂಡ ನಂತರ ರಾಜ್ಯಸಭೆಯನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜಾಗತಿಕವಾಗಿ ಸ್ಪರ್ಧಾತ್ಮಕ ಉತ್ಪಾದನೆಯು ಭಾರತದ ಮುಂದಿನ ಹಂತದ ಆರ್ಥಿಕ ಬೆಳವಣಿಗೆಯನ್ನು ನಿರ್ಧರಿಸಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ 22ನೇ JRD ಟಾಟಾ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಶ್ರೇಷ್ಠತೆಯತ್ತ ಮುನ್ನಡೆಯಬೇಕು. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳು ಗುಣಮಟ್ಟ, ನಾವೀನ್ಯತೆ ಮತ್ತು ಸ್ಪರ್ಧಾತ್ಮಕತೆಯ ಮೂಲಕ ಜಾಗತಿಕ ಮನ್ನಣೆ ಗಳಿಸುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಪಶ್ಚಿಮ ಬಂಗಾಳದ ಸಂಸದರು ಕ್ಷಯರೋಗ ನಿರ್ಮೂಲನೆಗಾಗಿ ಜನಾಂದೋಲನವನ್ನು ಮುನ್ನಡೆಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯ ವಿಸ್ತರಿತ ಸಂಸತ್ ಭವನದ ಆವರಣದಲ್ಲಿ ನಡೆದ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಸಂಸದರೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ 100 ಮೀಟರ್ T47 ವಿಭಾಗದ ಫೈನಲ್ನಲ್ಲಿ ದಿಲೀಪ್ ಮಹಾದು ಗಾಯಕ್ ಚಿನ್ನದ ಪದಕ ಹಾಗೂ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗ್ ನಕತ್ ಬೆಳ್ಳಿ ಪದಕ ಗೆದ್ದು ಭಾರತಕ್ಕೆ ಐತಿಹಾಸಿಕ 1-2 ಸ್ಥಾನ ತಂದುಕೊಟ್ಟಿದ್ದಾರೆ. ದಿಲೀಪ್ ಮಹಾದು ಗಾಯಕ್ 10.71 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಕ್ರೀಡಾಕೂಟದ ದಾಖಲೆ ಹಾಗೂ ಈ ಋತುವಿನ ಶ್ರೇಷ್ಠ ಸಾಧನೆಯೊಂದಿಗೆ ಚಿನ್ನ ಗೆದ್ದರು. ಬಾಸಿಲ್ 10.83 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಪಡೆದರು. ಇಂಗ್ಲೆಂಡ್ನ ಕೆವಿನ್ ಸ್ಯಾಂಟೋಸ್ 10.85 ಸೆಕೆಂಡ್ಗಳಲ್ಲಿ ಕಂಚಿನ ಪದಕ ಗೆದ್ದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಮುರಳಿ ಶ್ರೀಶಂಕರ್ ಬೆಳ್ಳಿ ಪದಕ ಗೆದ್ದಿದ್ದು ದಿನದ ಆರಂಭದಲ್ಲೇ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟಿದ್ದರು. ಈ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಪುರುಷರ ಲಾಂಗ್ ಜಂಪ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಶ್ರೀಶಂಕರ್ ಪಾತ್ರರಾಗಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇದು 3ನೇ ಚಿನ್ನದ ಪದಕವಾಗಿದೆ. ಮೀರಾಬಾಯಿ ಚಾನು ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಹಾಗೂ ಶರ್ಮಿಳಾ ಧನಕರ್ ಮಹಿಳೆಯರ ಶಾರ್ಟ್ಪುಟ್ F57 ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ. ಈ 3 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನಕ್ಕೇರಿದ್ದು ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ತಲುಪಿದೆ. ಭಾರತ 3 ಚಿನ್ನ 9 ಬೆಳ್ಳಿ ಹಾಗೂ 3 ಕಂಚಿನ ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026ರ 10ನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರೀ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಈಗ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪ್ರೇಮ ಪರ್ವ ಚಿತ್ರದ ಗೀತೆಯನ್ನು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಯಶ್ ಜಾನಕಿ ಇವರ ಧ್ವನಿಯಲ್ಲಿ ಏಟು ಎದರೇಟು ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಈಗ ಕೇಳಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ವಸಂತ ಲಕ್ಷ್ಮಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್, ಸಾಹಿತ್ಯ ಚಿ ಉದಯ್ ಶಂಕರ್.

ಬಿಳಿಗಿರಿಯ ಬನದಲ್ಲಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಜಿ ಉದಯಶಂಕರ್ ಅವರ ಸಾಹಿತ್ಯ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30:05. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಚಪ್ಪಾಳೆ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಗೀತರಚನೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:30. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ.
1: ಆಗಿಂಗೆ ಮುಯ್ಯಾನದಿರು. ರಚನೆ ನೀಲಮ್ಮ. ರಾಗ ಸಾಮ. ತಾಳ ಚತುಶ್ರ. ಗಾಯನ ದೀಪ್ತಾ ಭಗವತಿ. ಅರ್ಪಿತಾ. ಸಂಗೀತ ಬಿ ಕೆ ಸುಮಿತ್ರಾ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಅಗ್ನಿಸ್ತಂಭವ ಬಲ್ಲೆವೆಂಬರಯ್ಯ, ರಚನೆ ಸಿದ್ದರಾಮೇಶ್ವರ, ಗಾಯಕರು ವಿನುತಾ ಬೂದಿಹಾಳ್, ಸಂಗೀತ ನಿರ್ದೇಶನ ಕೆ ಯುವರಾಜ್, ಶಿವಮೊಗ್ಗ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅಟ್ಟುದ ನಡುವರೆ, ರಚನೆ ಚನ್ನಬಸವಣ್ಣ, ರಾಗ ಶಂಕರಾಭರಣ, ತಾಳ ಚತುಶ್ರ, ಗಾಯನ ಶಶಿಧರ್, ಸಂಗೀತ ಪಿ ಕೆ ಸುಮಿತ್ರ.

0: ಸ್ಯಾಂಡಲ್ ಸೋರ್ ಸ್ಯಾಂಡಲ್
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ದೇಹವೆಂಬುದೊಂದು ನಡುಮನೆಗೆ. ರಚನೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು, ಗಾಯಕರು ದೇವೇಂದ್ರ ಕುಮಾರ್ ಮುಧೋಳ್, ಸಂಗೀತ ನಿರ್ದೇಶನ ಕೆ ಯುವರಾಜ್ ಶಿವಮೊಗ್ಗ.

ಹದತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಿಲ್ಲ. ರಚನೆ ಕೊಟ್ಟಣದ ಸೋಮಮ್ಮ, ಗಾಯಕರು ಜಯಶ್ರೀ ಶ್ರೀಧರ್ ಶಿವಮೊಗ್ಗ, ಸಂಗೀತ ನಿರ್ದೇಶನ ಕೆ ಯುವರಾಜ್ ಶಿವಮೊಗ್ಗ.

ಜಂಗಮವಿಲ್ಲದ ಮಾಟ. ರಚನೆ ಬಸವಣ್ಣನವರು. ರಾಗ ಕಾಂಬೋಜಿ, ತಾಳ ತಿಶ್ರ. ಗಾಯನ ಹಾಗೂ ಸಂಗೀತ ಬಿ ಕೆ ಸುಮಿತ್ರಾ.

ಜ್ಞಾನವೆಂಬುದು. ರಚನೆ ಅಮುಗೆ ರಾಯಮ್ಮ, ರಾಗ ಖರಹರಪ್ರಿಯ, ಖಂಡಛಾಪುತಾಳ, ಗಾಯನ ಮೀನಾಕ್ಷಿ, ವರಲಕ್ಷ್ಮಿ, ಪುಷ್ಪ ವೆಂಕಟೇಶ್, ಸಂಗೀತ ಬಿ ಕೆ ಸುಮಿತ್ರಾ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:00. ಪ್ರಕಟಣೆಗಳು.
1: ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4:00 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಹಿಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
5: 8700-01-4242.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಎಲ್ಲಾ ಜೀವಿಗಳ ಜೀವವೇ ಜಲ,
8: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
9: ನೀರಿನ ಬಳಕೆ ಹಿತವಾಗಿರಲಿ,
10: ಕೊರತೆಯಾಗದಂತೆ ಗಮನವಿರಲಿ.
11: ಹನಿ ಹನಿಗೂಡ್ದ್ರೆ ಹಳ್ಳ,
12: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
13: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
14: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
15: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
12: ನೀರು ಬರಿದಾದಷ್ಟು ಆತಂಕ,
13: ಕಲುಷಿತವಾದಷ್ಟು ಕಳಂಕ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ. ಇದುವರೆಗೆ ಪ್ರಕಟಣೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 9:05. ಭಾವಗೀತೆಗಳ ಕಾರ್ಯಕ್ರಮ.
2: ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಕೇಳಿ HS ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಯನ್ನ ಮೈಸೂರು ಅನಂತಸ್ವಾಮಿ ಇವರ ಧ್ವನಿಯಲ್ಲಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳಿ ಸಿ ಅಶ್ವತಿಯವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ರಚನೆಯನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನ ಮೈಸೂರು ಅನಂತಸ್ವಾಮಿ ಹಾಗೂ ಸಿ ಅಶ್ವತ್ಥಿವರ ಧ್ವನಿಯಲ್ಲಿ.

0: ಇದುವರೆಗೆ HS ವೆಂಕಟೇಶ್ ಮೂರ್ತಿ, ಜಯಂತ್ ಕಾಯ್ಕಿಣಿ, BR ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಗಳನ್ನು ಮೈಸೂರು ಅನಂತಸ್ವಾಮಿ, BR ಛಾಯ, ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ ಆಲಿಸಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಈಗ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ವಿ ಬ್ರಿಂಗ್ ಯು ಅ ಟಾಕ್ ಆನ್ ಇಂಡಿಯಾಸ್ ನ್ಯೂ ಲೇಬರ್ ಕೋಡ್ಸ್ ಬೈ ಡಾಕ್ಟರ್ ಪ್ರದೀಪ್ ಕುಮಾರ್ ಜೆನಾ, ಡೈರೆಕ್ಟರ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. This talk was a part of a webinar conducted by the Department of Justice.
2: There are around 44 central acts in the country with various provisions which were, with the definitions varying in varying acts. Like, for example, the definition of wage was different in 14 different acts. Similarly, authorities were defined differently.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಇದುವರೆಗೆ ಕಸ್ಟಮೈಸ್ ಸ್ಪಾನ್ಸರ್ ಪ್ರೋಗ್ರಾಮ್ ಅನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 9:45. ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ.

ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುವ ನಾನು ನಿಮ್ಮ ಬಾನುಲಿ ಗೆಳತಿ ಜಯಶ್ರೀ ಹಂಡೆದ್. ಸ್ನೇಹಿತರೆ, ನೀವು ನಮಗೆ ಸಂದೇಶವನ್ನು ಕಳಿಸಿಕೊಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? ವಾಟ್ಸಪ್ ಸಂಖ್ಯೆ 0883223365. ಈ ಸಂಖ್ಯೆಗೆ ಕಳಿಸಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಬಹುದು. ಬನ್ನಿ ಮೊದಲಿನ ಸಂದೇಶವನ್ನು ಓದೋಣಂತ. ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಮೇಘ ಸಂದೇಶ ಕಾರ್ಯಕ್ರಮದ ನಿರೂಪಕರಿಗೆ ಸಿಂಧನೂರು ತಾಲೂಕಿನ ತಿಪ್ಪನಹಟ್ಟಿ ಗ್ರಾಮದ ರಾಜಾ ಹುಸೇನ್ನ ಬೆಳಗಿನ ಶುಭೋದಯ. ನಿಮಗೂ ಕೂಡ ನಮ್ಮ ಕಡೆಯಿಂದ ಬೆಳಗಿನ ಶುಭೋದಯ. ನನಗೆ ಹಾಗೂ ನನ್ನ ಕುಟುಂಬದವರಿಗೆ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನದ ಪ್ರಯುಕ್ತ ದಿಗ್ಗಜರು ಚಿತ್ರದಿಂದ ಕುಚುಕು ಕುಚುಕು ಎಂಬ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತೇಳಿ ಕೇಳಿಕೊಂಡಿದ್ದಾರೆ. ಕುಟುಂಬದವರಾದ ಆರ್ ಜೆ ಖಾನ್ ಸಾಬ್, ಆರ್ ಜೆ ಸುಭಾನ್ ಸಾಬ್, ಸಾನಿಯಾ ಸಿರಿನ್ ಮತ್ತು ಸಮಸ್ತ ರಾಯಚೂರು FM ಕೇಳುಗರಿಗಾಗಿ ಈ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ರಾಜಾ ಹುಸೇನ್ ಅವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ. ಧನ್ಯವಾದ.

0: ನಮ್ಮ ಮುಂದಿನ ಸಂದೇಶ ನೋಡೋಣ ಅಂತ. ರಾಯಚೂರಿನಿಂದ ಉಷಾ ಅವರು ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅವರು ನಮಗೆ ಗೀತಾ ಚಿತ್ರದಿಂದ ಏನೇ ಕೇಳು ಕೊಡುವೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಈ ಗೀತೆಯನ್ನು ಅವರು ತಮ್ಮ ಮನೆಯವರಾದ ಪ್ರಭಯ್ಯ ಸ್ವಾಮಿ, ಗಡ್ಡಿಮಠ, ಮಕ್ಕಳಾದ ಸಿದ್ದೇಶ್ ಹಾಗೂ ಬಸವರಾಜ್ ಇವರಿಗೆ ಈ ಗೀತೆಯನ್ನು ಡೆಲಿಗೇಟ್ ಮಾಡಿದ್ದಾರೆ. ಉಷಾ ಅವರೇ, ನೀವು ಸಂದೇಶ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ.
1: ಹಲೋ, ಇಸ್ ಇಟ್ 26266?
2: ಯೆಸ್.
1: ಹಾಯ್ ಸಂಜು.
2: ಹಾಯ್ ಗೀತಾ.
1: ಸಂಜು, ನಾನು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
1: ನಾಳೆ ಬರ್ತಿದ್ದಾನೆ.

ನಮ್ಮ ಮುಂದಿನ ಸಂದೇಶ ನೋಡೋಣಂತ. ರಾಯಚೂರು ಆಕಾಶವಾಣಿಯ ನೆಚ್ಚಿನ ನಿರೂಪಕರಿಗೆ ಶುಭ ಮುಂಜಾನೆಯ ನಮಸ್ಕಾರಗಳು. ನಿಮಗೂ ಕೂಡ ಶುಭ ಮುಂಜಾನೆಯ ನಮಸ್ಕಾರಗಳು. ನಾವು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡಿ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು ಹಾಗೂ ಅಂತಾರಾಷ್ಟ್ರೀಯ ಸ್ನೇಹ ದಿನದ ಸಂದರ್ಭದಲ್ಲಿ ಸಿಪಾಯಿ ಚಿತ್ರದಿಂದ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಎಂಬ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂಥೇಳಿ ನಮ್ಗೆ ಕೇಳ್ಕೊಂಡಿದ್ದಾರೆ. ಶ್ರೀಶೈಲ ತೇಲಿಯವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸ್ಕೊಡ್ತಾ ಇರಿ. ಧನ್ಯವಾದಗಳು.

ನಮ್ಮ ಮುಂದಿನ ಸಂದೇಶ ನೋಡೋಣ ಅಂತ. ಲಿಂಗಸುಗೂರು ತಾಲೂಕಿನ ನವಲಿಯಿಂದ ವೈ ಬಿ ಚಳ್ಳಮರದವರು ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಸ್ನೇಹ ದಿನದ ಅಂಗವಾಗಿ ಊರಿಗೆ ಉಪಕಾರಿ ಚಿತ್ರದಿಂದ ಸ್ನೇಹದಲ್ಲಿ ಸಂಧಿಸಿದೆ ಈ ಸುಮಧುರವಾದ ಜೋಡಿಗಳ ಯುಗಗಳ ಗೀತೆಯನ್ನು ಪ್ರಸಾರ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ ಅಂತ ಕೇಳಿದ್ದಾರೆ. ಧನ್ಯವಾದ ವೈ ಬಿ ಚಳ್ಳಮರದವರೇ, ನೀವು ಕೇಳಿಕೊಂಡಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

ನಮ್ಮ ಮುಂದಿನ ಸಂದೇಶ ನೋಡೋಣಂತ. ನಾಗೇಂದ್ರ ಗುಂಡಮ್ಮ, ದೊಡ್ಡ ಉಳ್ಳಾರ್ತಿ, ಚಳ್ಳಿಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಅವರು ಬಂಧನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಈ ಬಂಧನ ಜನುಮದ ಬಂಧನ ಅಂತ ಕಳಿಸಿಕೊಟ್ಟಿದ್ದಾರೆ. ಈ ಹಾಡನ್ನು ನಮಗಾಗಿ ತಪ್ಪದೇ ಪ್ರಸಾರ ಮಾಡಿ ಮುಂಜಾನೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಸೊಗಸಾಗಿ ಮೂಡಿ ಬಂದವು. ಪ್ರಸಾರಕ್ಕಾಗಿ ಧನ್ಯವಾದಗಳು. ಈ ಗೀತೆಯವರು ತಮ್ಮ ಮನೆಯವರಾದ ಸೃಜನ್, ಸೃಷ್ಟಿ, ಸುಪ್ರಿಯಾ ಇವರಿಗಾಗಿ ತಪ್ಪದೆ ಪ್ರಸಾರ ಮಾಡಿ ಮೇಡಮ್ ಅಂತ ಕೇಳಿದ್ದಾರೆ. ನಾಗೇಂದ್ರ ಗುಂಡಮ್ಮ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ಕೇಳಿ ಆನಂದಿಸಿ, ಹಾಗೆ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ. ಧನ್ಯವಾದ.

ನಮ್ಮ ಮುಂದಿನ ಸಂದೇಶ ನೋಡೋಣ ಅಂತ ಚಂದ್ರಕಲಾ ಅವರು ನಮಗೆ ತುಂಗಭದ್ರಾ ಆಂಧ್ರ ಪ್ರದೇಶದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಸಿನಿಮಾ ಚಿತ್ರದಿಂದ ಬೆಳ್ಳಿಯ ರಾಜ ಬಾರೋ ಈ ಹಾಡನ್ನು ಪ್ರಸಾರ ಮಾಡಿ ಈ ಹಾಡು ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ಕೇಳುಗರಿಗಾಗಿ ಅಂತ ಹೇಳಿದ್ದಾರೆ. ಧನ್ಯವಾದ ಚಂದ್ರಕಲಾ ಅವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡುತ್ತಾ ಇರಿ.

ನಮ್ಮ ಮುಂದಿನ ಸಂದೇಶ ನೋಡೋಣಂತ. ನಮಸ್ಕಾರ ರೀ ಮೇಡಮ್, ಸವಿ ನುಡಿಯ ನಿರೂಪಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನಿಮಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ನನಗೆ ಅಪರೂಪದ ಚಿತ್ರ, ಪ್ರೀತಿ ವಾತ್ಸಲ್ಯ ಹಾಡು, ಸ್ನೇಹಿತರೇ ನಿಮಗೆ ಸ್ವಾಗತ, ಈ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಕೂಡ ಕೇಳಿದ್ದಾರೆ. ನಿಮಗೂ ಕೂಡ ಅಂತಾರಾಷ್ಟ್ರೀಯ ಶುಭಾಶಯಗಳು, ದಿನಾಚರಣೆಯ ಶುಭಾಶಯಗಳು. ಈ ಗೀತೆಯನ್ನು ವಿಜಯಪುರದ ಸುದರ್ಶನ್, ಭರತ್ ಕುಮಾರ್, ಬಂದೇ ನವಾಜ್ ಮತ್ತು ತಮಗೂ ಕೂಡ ಈ ಗೀತೆ ಅಂತ ಕೇಳಿದ್ದಾರೆ. ಧನ್ಯವಾದ ಅಂತಲೂ ಕೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

ನಮ್ಮ ಮುಂದಿನ ಸಂದೇಶ ನೋಡೋಣಂತ. ಮಮತಾ ಶಿವರಾಜ್ ಅವರು ಭದ್ರಾವತಿಯಿಂದ ಕಳಿಸಿಕೊಟ್ಟಿದ್ದಾರೆ. ನನ್ನ ಪ್ರೀತಿಯ ರಾಯಚೂರು ಆಕಾಶವಾಣಿಗೂ ಹಾಗೂ ಎಲ್ಲ ಮೆಚ್ಚಿನ ನಿರೂಪಕರಿಗೂ ನಮಸ್ಕಾರಗಳು, ನಿಮಗೂ ಕೂಡ ನಮಸ್ಕಾರಗಳು. ಹಾಗೂ ಬೆಳಗಿನ ಶುಭೋದಯ ನಿಮಗೂ ಕೂಡ, ಬೆಳಗಿನ ಶುಭೋದಯ. ನನಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಅರ್ಜುನ್ ಚಿತ್ರದಿಂದ ಬಾ ರಾಜಿ ಬಾ ಯೋಗ ಬಂತು ಬಾ, ಈ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಈ ಹಾಡು ತುಂಬ ಚೆನ್ನಾಗಿದೆ, ಕೇಳಲು ಇಂಪಾಗಿದೆ. ಈ ಹಾಡನ್ನು ಎಲ್ಲ ಸಮಸ್ತ ರಾಯಚೂರು ಆಕಾಶವಾಣಿ ಕೇಳುಗರಿಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ. ಮಮತಾ ಶಿವರಾಜ್ ಅವರೇ, ಧನ್ಯವಾದಗಳು. ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

ನಮ್ಮ ಮುಂದಿನ ಸಂದೇಶ ನೋಡೋಣ. ರೂಪ ಪಾಂಡುರಂಗ ಅವರು ನಮಗೆ ಚಿತ್ರದುರ್ಗದಿಂದ ನಮಗೆ ಸಂದೇಶ ಕಳಿಸುತ್ತಾರೆ. ನಮಸ್ತೆ ಮೇಡಮ್, ನಿಮಗೂ ಕೂಡ ನಮಸ್ತೆ. ನನಗಾಗಿ ಈ ದಿನ ನಾನೊಬ್ಬ ಕಳ್ಳ ಚಿತ್ರದಿಂದ ಅರಳುತ್ತಿದೆ ಮೋಹ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶ ಕಳಿಸಿಕೊಡ್ತಾ ಇರಿ.

ಇದುವರೆಗೆ ಸಂದೇಶವನ್ನು ಕಳಿಸಿಕೊಟ್ಟಂಥವರು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮಹೇಶ್ ಶಿಕಾರಿಪುರ, ಶುಭಾನ್ ಕೋರಿ, ಅನಿಲ್ ಕುಮಾರ್, ಅಮೃತ ರಮೇಶ್, ಹನುಮಂತಪ್ಪ, ಜಗಳೂರು ಮಾದಪ್ಪ, ನೇತ್ರ ನಟರಾಜು, ಶಿವಲಿಂಗ ಹಿರಿಯರು ಎಲ್ಲರಿಗೂ ಸಂದೇಶ ಕಳಿಸಿಕೊಟ್ಟವರು ಹಾಗೂ ಪ್ರಯತ್ನಪಟ್ಟವರಿಗೂ ಕೂಡ ಧನ್ಯವಾದ. ನಮಸ್ಕಾರ. ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾಯಿರಿ ಅಂತ ಹೇಳ್ತಾ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ
1: ಅಂತ ಹೇಳಿ ಆ ಹಾಡಿನ ಭಾವಾರ್ಥ ಆಗಿತ್ತು. ಕೇಳುಗರೆ, ಇದೇ ರೀತಿಯ ಭಾವಾರ್ಥವನ್ನು ಹೊಂದಿರುವಂತಹ ಮತ್ತೊಂದು ಹಾಡಿದೆ ಮರಳಿಗುಡಿಗೆ ಚಿತ್ರದಲ್ಲಿ. ನೀ ನುಡಿಯದಿರಲೇನೋ ಬಯಲಾಗಿಹುದು ಎಲ್ಲ ಕಣ್ಣಂಚಿನ ಕೊನೆಯ ಮಾತಿನಲ್ಲಿ ಅಂತ ಹೇಳಿ ಅಲ್ವಾ. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಹಾಡಿನ ಸಾಹಿತ್ಯ ಸಹ. ನೀನು ನುಡಿದೇ ಇದ್ರೂ ಪರವಾಗಿಲ್ಲ, ಅಂದರೆ ನೀನು ಮಾತಾಡದೇ ಇದ್ರೂ ಪರವಾಗಿಲ್ಲ, ಎಲ್ಲವೂ ಬಯಲಾಗಿದೆ ನಿನ್ನ ಕಣ್ಣಂಚಿನ ಒಂದು ಭಾವದಲ್ಲಿ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಚಂದನೆಯ ಹಾಡು. ಈ ಹಾಡಿನ ಸಾಹಿತ್ಯ ಕೆ ಎಸ್ ನಿಸಾರ್ ಅಹಮದ್ ಅವರದ್ದು. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ. ಈಗ ಈ ಹಿಂದೆ ಕೇಳಿದ ಹಾಡಿಗೂ, ನುಡಿಯ ಹಗರಣವೇತಕೆ ಅಂತ ಕೇಳಿದಂತಹ ಹಾಡಿಗೂ, ನೀ ನುಡಿಯದಿರನೇನು ಅನ್ನೋ ಹಾಡಿಗೂ ಇರುವ ಸಾಮ್ಯತೆಯನ್ನು ಗಮನಿಸ್ತಾ ಈ ಹಾಡನ್ನು ಕೇಳಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಇನ್ನೀಗ ಬಂಗಾರದ ಪಂಜರ ಚಿತ್ರದ ಹಾಡು ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ರಘು ಅವರ ಸಂಗೀತ.

ಒಂದು ರೀತಿ ಲವಲವಿಕೆಯ ಹಾಡು ಅಂತಾನೆ ಹೇಳ್ಬೋದು. ಇದೇ ರೀತಿಯ ಲವಲವಿಕೆಯನ್ನ ಒಳಗೊಂಡಂತಹ ಮತ್ತೊಂದು ಹಾಡನ್ನ ಕೇಳಿ, ಸೊಸೆ ತಂದ ಸೌಭಾಗ್ಯ. ಈ ಚಿತ್ರದ ಹೆಸರನ್ನ ಕೇಳಿದ ತಕ್ಷಣ ಅನ್ಸಿರುತ್ತೆ, ಓಹೋ ಲವಲವಿಕೆಯ ಹಾಡು ಅಂದ್ರೆ ಅತ್ತಿಗೆ ತಂಗಿ ಭಾವನ ತಮ್ಮ ಅಂತ ಹೇಳಿ ಹಾಡಿದೆ, ಅದೇ ಹಾಡು ಪ್ರಸಾರ ಆಗಬಹುದು ಅಂತ ಹೇಳಿ. ಖಂಡಿತ ಅದೇ ಹಾಡು ನಿಮಗಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಎರಡು ಲವಲವಿಕೆಯ ಹಾಡುಗಳನ್ನ ಕೇಳಿದ್ರಿ. ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕೇಳುಗರೆ, ಮಧ್ಯಾಹ್ನದ ಪ್ರಸಾರಕ್ಕೆ ನಿಮ್ಮ ಜೊತೆ ಆಗೋದಕ್ಕೆ ಅಂತ ಹೇಳಿ ಆರ್ ಜೆ ವರುಣ್ ಅವರು ಈಗ ಆಲ್ರೆಡಿ ಸ್ಟುಡಿಯೋಗೆ ಬಂದಿದ್ದು ಆಗಿದೆ. ವರುಣ್,
1: ಹಾ ಮೇಡಮ್ ಹೇಳಿ.
0: ಇವಾಗ 10 ಗಂಟೆಯಿಂದ 11 ಗಂಟೆವರೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ.
1: ಹೌದು.
0: ಹಳೆ ಗೀತೆಗಳು.
1: ಹೌದು.
0: ಈಗ 11 ಗಂಟೆಗೆ ನೀವೇನ್ ಮಾಡ್ತೀರಾ, ಹೊಸ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಅಂತ ಪ್ಲೇ ಮಾಡ್ತೀರಿ.
1: ಖಂಡಿತ.
0: ಅಂದ್ರೆ ನಮ್ಮ ಕೇಳುಗರು ಏನಪ್ಪಾ ಅಂದ್ರೆ ಈಗ ಎಲ್ಲಾ ರೀತಿಯ ಕೇಳುಗರು ಇದ್ದಾರೆ ನಮ್ಮ ವಿವಿಧ ಭಾರತಿಯಲ್ಲಿ. ಹಳೆ ಗೀತೆಗಳಿಗಾಗಿನೇ ಕಾದು ಕುಳಿತು ಕೇಳುವ ಕೇಳುಗರು ಇದ್ದಾರೆ, ನಮ್ಗೆ ಹೊಸ ಗೀತೆಗಳು ಬೇಕು ಅಂತ ಕೇಳುವವರು ಇದ್ದಾರೆ. ಒಂದ್ ರೀತಿ ಹೆಸರಿಗೆ ತಕ್ಕಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ನಮ್ಮ ವಿವಿಧ ಭಾರತಿ ನೀಡುತ್ತೆ ಎಲ್ಲಾ ಕೇಳುಗರನ್ನ ಗಮನದಲ್ಲಿರಿಸಿಕೊಂಡು. ಈಗ ನೀವು ಸೂಪರ್ ಹಿಟ್ ಗೀತೆಗಳನ್ನ 11 ಗಂಟೆಗೆ ಪ್ರಸಾರ ಮಾಡ್ತೀರಿ. ಇನ್ನು 11:30ಗೆ ಏಕರತ್ನ. ಯಾರ ಬಗ್ಗೆ ಮಾತಾಡಬಹುದು,
1: ಯಾರ ಬಗ್ಗೆ ನೀವು ಒಂದ್ ಸ್ವಲ್ಪ ಗೆಸ್ ಮಾಡಬಹುದು ಇವತ್ತು ಯಾರು ಅಂತ?
0: ಇವತ್ತು ಸೋನು ನಿಗಮ್ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ರೆ ಇದ್ರ ಬಗ್ಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಸಣ್ಣದಾಗಿ ಮಾಹಿತಿ ನೀಡಿ ಒಂದು ಹಾಡನ್ನು ಪ್ರಸಾರ ಮಾಡಲಾಗಿತ್ತು. ಈಗ ಹಾಗಾದ್ರೆ 11:30ಗೆ ಏನ್ ವಿಶೇಷ?
1: ಖಂಡಿತ, ಇವತ್ತು ಸೋನು ನಿಗಮ್ ಅವರ ಜನ್ಮದಿನ ಇದೆ, ಅವರ ಕುರಿತಾಗಿಯೇ ಇವತ್ತಿನ ಕಲಾಭಾರತಿ
0: ಕಾರ್ಯಕ್ರಮದಲ್ಲಿ ಸೋನು ನಿಗಮ್. ಇನ್ನು ಮಧ್ಯಾಹ್ನ ಗೇಮ್ ಶೋ ನಲ್ಲಿ ಇವತ್ತು
1: ನಮ್ಮ ನಾಡು,
0: ನಮ್ಮ ನಾಡು ಅಂದ್ರೆ ನಮ್ಮ ಕೇಳುಗರು ನಮ್ಮ ನಾಡಿನ ಬಗ್ಗೆ ಅವರ ಅಭಿಮಾನದ ಮಾತುಗಳನ್ನ ಕರೆ ಮಾಡಿ ತಿಳಿಸಬಹುದು ಅಲ್ವಾ?
1: ಖಂಡಿತ.
0: ಓಕೆ, 1:20 ಈ ಕಾರ್ಯಕ್ರಮ ಇದೆ.
1: ಹೌದು.
0: ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾರೆ ಅಂತ ಅಂದ್ಕೊಳ್ಳೋಣ. ಇನ್ನು 4 ಗಂಟೆಗೆ ಪರಿಮಳ ಏನೋ ವಿಶೇಷ ಅಂತ ಹೇಳ್ತಾ ಇದ್ರಿ, ಒಂದಷ್ಟು ಪ್ರಿಪರೇಷನ್ಸ್ ಇದೆ ನಿಮ್ಮ ಹತ್ರ, ಏನ್ ವಿಶೇಷ ಅಂತ ಹೇಳಕ್ಕಾಗತ್ತಾ?
1: ನೀವೇನಾದ್ರೂ ಗೆಸ್ ಮಾಡಬಹುದಾ?
0: ಖಂಡಿತ ಗೆಸ್ ಮಾಡಕ್ ಕಷ್ಟ ಆಗುತ್ತೆ.
1: ಇರ್ಲಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ.
0: ಈಗ ಪರಿಮಳ ಕಾರ್ಯಕ್ರಮ ಅಂದ್ರೆ ಅದು ಸಿನಿಮಾಗಳನ್ನ ಆಧರಿಸಿದಂತ, ಅಂದ್ರೆ ಸಿನಿಮಾ ಸಂಗತಿಗಳನ್ನ ಹೇಳುವ ಕಾರ್ಯಕ್ರಮ.
1: ಹೌದು.
0: ಸಿನಿಮಾ ಬಗ್ಗೆನೆ ನಾವು ಮಾತಾಡ್ತೀವಿ.
1: ಹೌದು ಹೌದು.
0: ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀರಾ? ಅಥವಾ
1: ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ, ನಾನು ಒಬ್ಬರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಯಾರು ಗೊತ್ತಾ ಅವರು? ಕನ್ನಡದ ಹಿರಿಯ ಕಲಾವಿದೆ ರಾಧಾ ರಾಮಚಂದ್ರ ಅವರು.
0: ಓ, ರಾಧಾ ರಾಮಚಂದ್ರ ಅವರು ನಮ್ ಜೊತೆ ಆಗ್ತಾರೆ.
1: ಹೌದು, ಖಂಡಿತ.
0: 4 ಗಂಟೆಗೆ
1: ಖಂಡಿತ.
0: ಓಕೆ, ಅವ್ರ ಜೊತೆ ಒಂದಷ್ಟು ಮಾತುಕತೆ ಅಲ್ವಾ?
1: ಖಂಡಿತ, ಮುಕ್ತ ಮಾತು,
0: ಮುಕ್ತ ಮಾತುಕತೆ. ಹಾಗಾದ್ರೆ ಖಂಡಿತ ನಮ್ಮ ಕೇಳುಗರಂತೂ 4 ಗಂಟೆಗೆ ಟ್ಯೂನ್ ಮಾಡಿ ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾರೆ. ಕೇಳುಗರೆ, ವಿಶೇಷವಾದ ಅತಿಥಿ ನಿಮ್ಮ ಜೊತೆ ಆಗ್ತಾರೆ ಇವತ್ತು 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

0: ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಹಾಕಿ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ, ಸಾಕೇನೆ?
0: ಅಯ್ಯೋ ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಾಡು ಗಂಧದ ಗುಡಿ ಚಿತ್ರದ 1973 ತೆರೆ ಕಂಡಂತಹ ಸಿನಿಮಾ ಇದು. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಮ್ಮ ಅವರ ಧ್ವನಿಯಲ್ಲಿದೆ. ಚಿ ಉದಯ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಕೇಳುಗರೆ, ಬೆಳಗಿನ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದದ್ದು ಅನುಪಮ ಕೆ ಎನ್. ಮುಂದಿನ ಕಾರ್ಯಕ್ರಮಗಳಲ್ಲಿ ವರುಣ್ ಅವರು ನಿಮ್ಮ ಜೊತೆ ಆಗ್ತಾರೆ, ಕೇಳ್ತಾನೆ ಇರಿ. ಇದು ನಿಮ್ಮ ಗೆಳತಿ ವಿವಿಧ ಭಾರತಿ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700042

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗ್ತಲಿದೆ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶ್ರೀವತ್ಸ ತಿಳಿಸಿದ್ದಾರೆ. ಚಾಲನಾ ಪರವಾನಗಿ ಇಲ್ಲದ ಅಪ್ರಾಪ್ತ ಬಾಲಕನಿಗೆ ಚಾಲನೆ ಮಾಡಲು ಸ್ಕೂಟರ್ ನೀಡಿದ್ದ ವಾಹನ ಮಾಲೀಕನಿಗೆ ಚಿತ್ರದುರ್ಗದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸಿಜೆಎಂ ನ್ಯಾಯಾಲಯವು 30,000 ರೂಪಾಯಿ ದಂಡ ಹಾಗೂ ನ್ಯಾಯಾಲಯದ ಕಲಾಪ ಮುಗಿಯುವವರೆಗೆ ಸ್ಥಳದಲ್ಲೇ ಪೂರ್ವ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಕೇರಳದ ವಯನಾಡು ಜಿಲ್ಲೆಯ ಚುರಾಲ್ಮಲ ಮತ್ತು ಮುಂಡಕೈ ಗ್ರಾಮಗಳಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ದುರಂತಕ್ಕೆ ಇಂದಿಗೆ 2 ವರ್ಷಗಳು ಪೂರ್ಣಗೊಂಡಿವೆ. ದುಃಖದ ನಡುವೆಯೂ ಬದುಕನ್ನು ಮರು ಕಟ್ಟಿಕೊಳ್ಳುವ ಆಶಾಕಿರಣ ನಿಧಾನವಾಗಿ ಮೂಡುತ್ತಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 76 ಅಂಕಗಳ ಏರಿಕೆಯೊಂದಿಗೆ 77,727ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 27 ಅಂಕ ಏರಿಕೆಯ ನಂತರ 24,276ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 13 ಪೈಸೆ ಏರಿಕೆಯೊಂದಿಗೆ 95.63 ರೂಪಾಯಿ ಇಷ್ಟಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ 100 ಮೀಟರ್ T47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗನಕತ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿ ಜೆ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಮಿಲನ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯವಾಗುತ್ತಲಿದೆ 11:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ಸಂಗೀತ ಲೋಕದ ಸ್ವರ ಮಾಂತ್ರಿಕ ಕೋಟ್ಯಂತರ ಹೃದಯಗಳನ್ನು ತಮ್ಮ ಗಾಯನದ ಮೂಲಕ ಗೆದ್ದಿರುವಂತಹ ಗಾಯಕ ಸೋನು ನಿಗಮ್ ಅವರ ಜನ್ಮದಿನ ಇವತ್ತು. 1973 ಜುಲೈ 30 ಜನಿಸಿದಂತಹ ಸೋನು ನಿಗಮ್ ಅವರು ತಮ್ಮ 4ನೇ ವಯಸ್ಸಿನಲ್ಲೇ ತಂದೆಯ ಜೊತೆ ಸೇರಿ ಸ್ಟೇಜ್ ಏರಿ ಮೊಹಮ್ಮದ್ ರಫಿ ಅವರ ಹಾಡುಗಳನ್ನು ಹಾಡೋಕೆ ಶುರು ಮಾಡಿದರು. ಆ ದಿನ ಶುರುವಾದ ಅವರ ಈ ನಾದಮಯ ಪಯಣ ಸರೆಗಮಪ ಶೋ ಮೂಲಕ ಇಡೀ ದೇಶಕ್ಕೆ ಹರಡಿತು.

ಹಲವು ಭಾಷೆಗಳಲ್ಲಿ 4,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಇವತ್ತು ಪದ್ಮಶ್ರೀ ಪುರಸ್ಕಾರ ಪಡೆದಿರುವಂತಹ ಈ ಅದ್ಭುತ ಗಾಯಕನಿಗೆ ನಮ್ಮ ವಿವಿಧ ಭಾರತೀಯ ಕಡೆಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಈಗ ಮೊದಲಿಗೆ ಅವರದ್ದೇ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆಯನ್ನು ಕೇಳೋಣ, ಬನ್ನಿ.

ಆತ್ಮೀಯ ಕೇಳುಗರೆ, ಸೋನು ನಿಗಮ್ ಅವರು ಉತ್ತರ ಭಾರತದಿಂದ ಬಂದವರಾಗಿದ್ದರೂ ಸಹ ನಮ್ಮ ಕನ್ನಡ ನಾಡು ಮತ್ತು ನುಡಿಯ ಜೊತೆ ಅವರಿಗಿರೋ ಬಾಂಧವ್ಯ ನಿಜಕ್ಕೂ ರೋಮಾಂಚನಕಾರಿ. 1996 ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಜೀವನದ ಚಿತ್ರದ ಎಲ್ಲೋ ಯಾರೋ ಹೇಗೋ ಹಾಡಿನ ಮೂಲಕವಾಗಿ ಸೋನು ನಿಗಮ್ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು. ಅಲ್ಲಿಂದ ಶುರುವಾದಂತಹ ಇವರ ಕನ್ನಡದ ಜರ್ನಿ ಸುಮಾರು 900ಕ್ಕೂ ಹೆಚ್ಚು ಅದ್ಭುತ ಹಾಡುಗಳನ್ನು ದಾಟಿ ಮುನ್ನುಗ್ಗುತ್ತಿದೆ. ಕನ್ನಡ ಭಾಷೆ ತಮಗೆ ಮಾತೃಭಾಷೆ ಅಲ್ಲದಿದ್ದರೂ ಸಹ ಪ್ರತಿಯೊಂದು ಸಾಲನ್ನು ಅತ್ಯಂತ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಹಾಡುವಂತಹ ಇವರ ಡೆಡಿಕೇಶನ್ ಇದೆಯಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್. ಅದಕ್ಕೆ ಅಲ್ವೇ ಕನ್ನಡಿಗರು ಇವರನ್ನು ತಮ್ಮದೇ ಮನೆಯ ಮಗ ಅಂತ ಸ್ವೀಕರಿಸಿರೋದು. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ಇನ್ನೊಂದು ಗೀತೆಯನ್ನು ಕೇಳಿ, ಎಲ್ಲೆಲ್ಲೂ ಹಬ್ಬ ಹಬ್ಬ.

ಆತ್ಮೀಯ ಕೇಳುಗರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮುಂಗಾರು ಮಳೆ ಚಿತ್ರದ ಸಾಂಗ್ಸ್ ಸೃಷ್ಟಿಸಿದಂತಹ ಟ್ರೆಂಡ್ನ ನಾವ್ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮನೋಮೂರ್ತಿ ಅವರ ಮ್ಯೂಸಿಕ್ ಹಾಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ ಬಂದಂತಹ ಅನಿಸುತ್ತಿದೆ, ಯಾಕೋ ಇಂದು ಹಾಡಿಗೆ ಸೋನು ನಿಗಮ್ ಕೊಟ್ಟಂತಹ ಧ್ವನಿ ಇದೆಯಲ್ಲ, ಅದೊಂದೇ ಸಾಂಗ್ ಇಡೀ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿಯ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ಆಮೇಲೆ ಬಂದಂತಹ ಮಿಲನ ಚಿತ್ರದ ನಿನ್ನಿಂದಲೇ ಹುಡುಗಾಟದ ಏನೋ ಒಂಥರ ಚಿತ್ರದ ಗೀತೆಗಳು, ಮತ್ತು ಪರಮಾತ್ಮ ಚಿತ್ರದ ಶೀರ್ಷಿಕೆ ಗೀತೆ, ಹೀಗೆ ಸಾಲು ಸಾಲು ಹಿಟ್ ಗೀತೆಗಳನ್ನು ಸೋನು ನಿಗಮ್ ಕೊಡ್ತಾ ಬಂದರು. ಇಂದಿಗೂ ನಮ್ಮ ರೇಡಿಯೋದಲ್ಲಿ ಸೋನು ನಿಗಮ್ ಅವರ ಒಂದು ಮೆಲೋಡಿ ಸಾಂಗ್ ಪ್ಲೇ ಆಗಿಲ್ಲ ಅಂದರೆ ಕನ್ನಡಿಗರ ದಿನವೇ ಪೂರ್ತಿಯಾಗಲ್ಲ ಅನಿಸುತ್ತೆ. ಈಗ ಅವರದ್ದೇ ಧ್ವನಿಯಲ್ಲಿ ಮೂಡಿಬಂದಂತಹ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಕೇಳಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆತ್ಮೀಯ ಕೇಳುಗರೆ, ಗಮನಿಸಬೇಕಾದಂತಹ ಮುಖ್ಯ ವಿಷಯ ಏನಪ್ಪ ಅಂದರೆ, ಅನ್ಯ ಭಾಷಿಕ ಗಾಯಕರು ಕನ್ನಡದಲ್ಲಿ ಹಾಡುವಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ ಅಲ್ವಾ? ಆದರೆ ಸೋನು ನಿಗಮ್ ಅವರ ವಿಷಯದಲ್ಲಿ ಹಾಗಲ್ಲ. ಕನ್ನಡದ ಳ, ಣ, ರ ಅಕ್ಷರಗಳನ್ನು ಅವರು ಅತ್ಯಂತ ಸ್ಪಷ್ಟವಾಗಿ ಉಚ್ಚರಿಸೋದಕ್ಕೆ ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾರಂತೆ. ಕೇವಲ ಇಂಡಿಯಾದಲ್ಲಿ ಮಾತ್ರವಲ್ಲ, ಲಂಡನ್, ಅಮೇರಿಕಾ, ದುಬೈ ಅಂತ ವಿಶ್ವದ ಯಾವುದೇ ಮೂಲೆಯಲ್ಲಿ ಬೃಹತ್ ಲೈವ್ ಕನ್ಸರ್ಟ್ಗಳು ನಡೆದರೂ ಸಹ ಅಲ್ಲಿ ಕನ್ನಡಿಗರನ್ನು ಕಂಡ ತಕ್ಷಣ ಸೋನು ನಿಗಮ್ ಅವರು ಅನಿಸುತ್ತಿದೆ ಯಾಕೋ ಇಂದೋ ಅನ್ನುವಂತಹ ಗೀತೆಯನ್ನ ಹಾಡ್ತಾರಂತೆ. ಹಾಗೆ ವಿದೇಶದ ವೇದಿಕೆಗಳಲ್ಲೂ ಕನ್ನಡದ ಹಾಡುಗಳನ್ನು ಹಾಡಿ ಕನ್ನಡಿಗರ ಮನಗೆಲ್ಲೋ ಈ ನೈಜ ಕಲಾವಿದನಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಈಗ ಕೇಳಿ ಕೃಷ್ಣ ಚಿತ್ರದ ಗೀತೆಯನ್ನ, ಕೃಷ್ಣ ಸೋನು ನಿಗಮ್ ಹಾಗೆ ನಂದಿತಾ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಸೋನು ನಿಗಮ್ ಅವರು ಬೆಂಗಳೂರನ್ನ ತಮ್ಮ ಸೆಕೆಂಡ್ ಹೋಮ್ ಅಂತ ಪ್ರೀತಿಯಿಂದ ಕರೀತಾರೆ. ಕನ್ನಡದ ಹಾಡುಗಳು ನನಗೆ ಪಾಸಿಟಿವ್ ಎನರ್ಜಿ ನೀಡುತ್ತವೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಕನ್ನಡಿಗರು ಕೂಡ ಇವರನ್ನ ಪರಭಾಷಿಕ ಗಾಯಕ ಅನ್ನದೆ ಕನ್ನಡದ ದತ್ತುಪುತ್ರ ಅಂತಲೇ ಒಪ್ಕೊಂಡಿದ್ದಾರೆ. ಇಂತಹ ಅದ್ಭುತ ಗಾಯಕನಿಗೆ ನಮ್ಮ ಕಡೆಯಿಂದ ಹಾಗೂ ಕೋಟ್ಯಂತರ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಮಧುರ ಧ್ವನಿ ನಮ್ಮನ್ನ ಹೀಗೆ ಸದಾ ರಂಜಿಸ್ತಿರ್ಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ. ನಮ್ಮ ಕೇಳುಗರು ಸಹ ಇವತ್ತು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸೋನು ನಿಗಮ್ ಅವರ ಜನ್ಮದಿನದ ಕುರಿತಾಗಿ ನಮಗೆ ಸೋನು ನಿಗಮ್ ಅವರ ಕಂಠದಲ್ಲಿ ಮೂಡಿಬರುವಂತಹ ಗೀತೆಗಳು ತುಂಬ ಇಷ್ಟ ಅಂತ ಸಂದೇಶವನ್ನು ಕಳಿಸ್ಕೊಡ್ತಿದ್ದಾರೆ ನಮ್ಮ ಕೇಳುಗರು. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ತಮ್ಮ ಸಂದೇಶಗಳಲ್ಲಿ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲ ಸಂದೇಶಗಳಿಗೆ. ಈಗ ಕೇಳಿ ಜಾಕಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2022-23 ಹಾಗೂ 24ನೇ ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಕ್ರಮವಾಗಿ ಸಾಹಿತಿಗಳಾದ ಎಸ್ಜಿ ಸಿದ್ದರಾಮಯ್ಯ, ಮೂಡ್ನಾಕೂಡು ಚಿನ್ನಸ್ವಾಮಿ ಹಾಗೂ ಪತ್ರಕರ್ತ ಸರ್ಜು ಕಾಟ್ಕರ್ ಆಯ್ಕೆಯಾಗಿದ್ದಾರೆ. ವಿಜಯಪುರ ವಿಮಾನ ನಿಲ್ದಾಣದ ಪರಿಸರ ಸಂಬಂಧಿ ಕಾನೂನು ತೊಡಕುಗಳನ್ನು ತೆರವುಗೊಳಿಸಿ ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ಮಹತ್ವದ ತೀರ್ಪು ನೀಡಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಅಂತಿಮ ಅನುಮತಿ ಹಾಗೂ ಕೇಂದ್ರ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಪರಿಶೀಲನೆ ಪೂರ್ಣಗೊಂಡಲ್ಲಿ ಮುಂಬರುವ 3 ತಿಂಗಳಲ್ಲಿ ವಿಜಯಪುರದಿಂದ ವಿಮಾನ ಹಾರಾಟ ಆರಂಭವಾಗಲಿದೆ ಎಂದಿದ್ದಾರೆ. ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು ಹಾಗೂ ಹವಾಮಾನ ವೈಪರೀತ್ಯಗಳಿಂದ ಸಂಭವಿಸುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಕಲಬುರಗಿ ಜಿಲ್ಲೆಯಾದ್ಯಂತ ಗ್ರಾಮವಾರು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಚಾಲನೆ ನೀಡಿದರು. ಉತ್ತರ ಕರ್ನಾಟಕದ ರೈತ ಜಾತ್ರೆ ಎಂದೇ ಪರಿಗಣಿತವಾದ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳ ಸೆಪ್ಟೆಂಬರ್ 25-28 4 ದಿನಗಳ ಕಾಲ ನಡೆಯಲಿದೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಎಂಬ ಧ್ಯೇಯದೊಂದಿಗೆ ಕೃಷಿ ಮೇಳ ಆಯೋಜಿತವಾಗಿದೆ ಎಂದು ಉಪಕುಲಪತಿ ಎನ್ ಬಿ ಪ್ರಕಾಶ್ ತಿಳಿಸಿದ್ದಾರೆ. ಕೃಷಿ ಮೇಳದ ಅಧ್ಯಕ್ಷೆ ಡಾ ಮಂಜುಳಾ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ವಿವಿಧ ಸಮಿತಿಗಳನ್ನು ರಚಿಸಿ ಕೃಷಿ ಮೇಳ ಆಯೋಜನೆಯ ಹೊಣೆ ವಹಿಸಲಾಗಿದೆ ಎಂದರು. ಯಾವುದೇ ಅರ್ಹ ಮತದಾರರ ಹೆಸರು ಕರಡು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ತೀವ್ರ ಎಚ್ಚರ ವಹಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಬೂತ್ ಏಜೆಂಟರಿಗೆ ಮತದಾರರ ವಿವರ ನೀಡಲಿದ್ದಾರೆ. ಕರಡು ಮತದಾರರ ಪಟ್ಟಿಯಲ್ಲಿ ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದರೆ ಅಂತಿಮ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಅವಕಾಶವಿದೆ. 2002 ಪಟ್ಟಿಯ ವಿವರ ಮ್ಯಾಪಿಂಗ್ ವೇಳೆ ನೀಡದ ಸುಮಾರು 29 ಲಕ್ಷ ಅರ್ಹ ಮತದಾರರ ಹೆಸರುಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಸೇರ್ಪಡೆಯಾಗಿವೆ ಎಂದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯ್ಕುಮಾರ್ ಗೋವಿಂದಣ್ಣವರ್ 99% ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ಪೋಲಿಂಗ್ ಸ್ಟೇಷನ್ ನಂಬರ್ 164 ಬೂತ್ ಮಟ್ಟದ ಅಧಿಕಾರಿಯಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ. ಇದುವರೆಗೂ ನನ್ನ ಬೂತ್ ದಲ್ಲಿ ಒಟ್ಟಾರೆಯಾಗಿ 1067 ಜನ ಮತದಾರರು ಇರ್ತಾರೆ. ಅದರಲ್ಲಿ ನಾನು 841 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಿರ್ತೇನೆ. ಆ ಪೈಕಿ 833 ಜನರಿಂದ ವಾಪಸ್ ಗಣತಿ ನಮೂನೆಯನ್ನು ಪಡೆದುಕೊಂಡು ಡಿಜಿಟೈಸೇಷನ್ ಮಾಡಿರ್ತೇನೆ. 8 ಜನ ಇನ್ನೂ ಕೊಡೋದು ಬಾಕಿ ಇರ್ತದೆ. ಒಟ್ಟಾರೆಯಾಗಿ ಇನ್ನುಳಿದಂತೆ 726 ಜನ ಇಎಸ್ಟಿ ಲಿಸ್ಟ್ ಅಲ್ಲಿ ನಾವು.
0: ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಶೈಲ್ ಅವರು ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ಯಾರಾ ಶಾಟ್ಪಟ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದು, ವಿಶೇಷ ಕೃತಕ ಕಾಲು ಅಳವಡಿಸಿಕೊಳ್ಳಲು 4 ಲಕ್ಷ ರೂಪಾಯಿ ವೈಯಕ್ತಿಕ ಧನ ಸಹಾಯವನ್ನು ಮಾಜಿ ಸಚಿವ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಕುರುವಿನಕೊಪ್ಪದ ಪ್ಯಾರಾಶೂಟರ್ ರಾಕೇಶ್ ನಿಡಗುಂದಿ ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ಸೆಪ್ಟೆಂಬರ್ 7-16 ನಡೆಯಲಿರುವ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯ ಕೋಚ್ ರವಿಚಂದ್ರ ಬಾಲೆಹೊಸೂರ್ ಅವರ ಬಳಿ ತರಬೇತಿ ಆರಂಭಿಸಿದ ರಾಕೇಶ್ ಪ್ರಸ್ತುತ ಹೊಸದಿಲ್ಲಿಯ ಡಾ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಜೆಪಿ ನೌಟಿಯಾಲ್ ಹಾಗೂ ಜೀವನ್ ರೈ ಮಾರ್ಗದರ್ಶನದಲ್ಲಿ ಒಲಿಂಪಿಕ್ಸ್ಗಾಗಿ ತರಬೇತಿ ಪಡೆಯುತ್ತಿದ್ದಾರೆ. ಅಘನಾಶಿನಿ ಕಣಿವೆ ಅಪ್ಪೇಮಿಡಿ ವೃಕ್ಷರಾಶಿ ಪ್ರದೇಶಕ್ಕೆ ಪಾರಂಪರಿಕ ಜೀವವೈವಿಧ್ಯ ತಾಣ ಮಾನ್ಯತೆ ನೀಡುವ ನಿರ್ಣಯವನ್ನು ರಾಜ್ಯ ಜೀವವೈವಿಧ್ಯ ಮಂಡಳಿ ಕೈಗೊಂಡಿದೆ ಎಂದು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವೃಕ್ಷಲಕ್ಷ ಆಂದೋಲನದ ನಿಯೋಗ ತಿಳಿಸಿದೆ. ಜೀವವೈವಿಧ್ಯ ಮಂಡಳಿ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಈ ಮಾಹಿತಿ ನೀಡಿದ್ದು, ನಿಯೋಗದ ನೇತೃತ್ವ ವಹಿಸಿದ್ದ ಅನಂತ್ ಹೆಗಡೆ ಅಶೀಸರ್ ಡಾ ಬಾಲಚಂದ್ರ ಹೆಗಡೆ ಸಾಯಿಮನೆ ಮಂಡಳಿಯ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮತ್ತು ನಾಳೆ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಎರಡು ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
4: ಗೆಳತಿಯರೇ, ನಾವಿಂದು ಸಾಂಪ್ರದಾಯಿಕ ಹಾಡುಗಳನ್ನ ಹಾಡ್ತಾ ಪರಿಸರದ ಬಗ್ಗೆ, ಕಸದ ವಿಂಗಡದ ಬಗ್ಗೆ, ಪ್ಲಾಸ್ಟಿಕ್ ನಿರ್ಮೂಲನದ ಬಗ್ಗೆ ಚರ್ಚೆ ಮಾಡ್ತಾ ನಮ್ಮಿಂದ ಯಾವ ರೀತಿ ಬದಲಾವಣೆ ಮಾಡೋಕ್ ಸಾಧ್ಯ ಇದೆಲ್ಲದರ ಬಗ್ಗೆ ಮಾತಾಡೋಣ. ಈಗ ಮೊದಲಿಗೆ ವಿಘ್ನ ನಿವಾರಕ ಗಣಪತಿಗೆ ನಮಿಸುತ್ತಾ ಕಾರ್ಯಕ್ರಮನ ಪ್ರಾರಂಭಿಸೋಣ.

0: ಎಷ್ಟು ಚೆನ್ನಾಗಿ ನಮ್ಮ ಗೆಳತಿಯರೆಲ್ಲ ವಿಘ್ನ ನಾಶಕನ ನೆನೆಸಿ ಒಂದು ಹಾಡನ್ನ ಹೇಳಿದ್ರು. ಈಗ ಒಂದು ಹಸೆ ಹಾಡು ಹೇಳೋಣವಾ ಸಾಂಪ್ರದಾಯಿಕವಾಗಿ?
1: ಹಸೆ ಹಾಡ ಹಾಗಂದ್ರೆ ಏನ್ ಪ್ರಭಾ?
0: ಹಸೆ ಹಾಡು ಅಂದ್ರೆ ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ನಡೆದ್ರು ಹಸೆ ಕರೆಯುವುದು ನಮ್ಮದು ಒಂದು ವಾಡಿಕೆ ಇದೆ. ಇಂತ ಹಸೆಗೆ ಕರೆಯುವ ಹಾಡನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ನಮ್ಮ ಗೆಳತಿಯರು.

0: ಆಹಾ, ಎಷ್ಟು ಚೆನ್ನಾಗಿ ಹಾಡಿದ್ದಾರಲ್ವಾ ನಮ್ಮ ಗೆಳತಿಯರು. ಈಗ ಪರಿಸರಕ್ಕೂ ಮಾನವನಿಗೂ ಅವಿನಾಭಾವ ಸಂಬಂಧ ಇದೆ ಅಲ್ವಾ. ಇಂಥ ಪರಿಸರ ಸ್ನೇಹಿ ಸಂಬಂಧದ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಗೆಳತಿಯರು, ಕೇಳೋಣ್ವಾ?
1: ಹೌದೌದಪ್ಪ, ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಲ್ವಾ. ಎಲ್ಲರೂ ಕೈ ಜೋಡಿಸಿ ಪರಿಸರವನ್ನ, ಸ್ವಚ್ಛತೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಅಲ್ವಾ ಗೆಳತಿಯರೇ, ಏನ್ ಹೇಳ್ತೀರಾ?
2: ಅಲ್ಲ ವಾಣಿ, ಸಮಾಜ ಉತ್ತಮವಾಗಿ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಹಾಗಾದ್ರೆ?
3: ಹೌದು ಆಶಾ, ಈ ದಿನ ನಮ್ಮ ಪ್ರೇರಣಾ ಮಹಿಳಾ ಸಂಘದಲ್ಲಿ ಅದ್ರ ಬಗ್ಗೆನೇ ಚರ್ಚೆ ಇರೋದು.
2: ಹೌದಾ ವಾಣಿ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ ಇವತ್ತು?
3: ಸುಧಾ, ಈ ದಿನ ಪರಿಸರ ಸಂರಕ್ಷಣೆ ಬಗ್ಗೆ, ನೀರು ಪೋಲಾಗುವುದರ ಬಗ್ಗೆ, ಕಸ ವಿಂಗಡಣೆ ಬಗ್ಗೆ, ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಹಾಗೂ ವಾಯು ಮಾಲಿನ್ಯದ ಬಗ್ಗೆ ಇನ್ನೂ ತುಂಬಾ ವಿಷಯ ಇದೆ ಸುಧಾ.
4: ಈಗ ಸ್ವಚ್ಛತೆ, ಕಸ ವಿಂಗಡಣೆ ಬಗ್ಗೆ ಚರ್ಚೆ ಮಾಡೋಣವಾ?
5: ಹೌದು ಕಲ್ಪನಾ, ನಮ್ಮ ಊರು, ನಮ್ಮ ಶಾಲೆ, ನಮ್ಮ ನಗರ, ನಮ್ಮ ಮನೆ ಎಲ್ಲವನ್ನೂ ಶುಚಿಯಾಗಿಟ್ಕೊಳ್ಬೇಕು. ವಿದ್ಯಾರ್ಥಿಗಳಾಗಲಿ, ಪೋಷಕರಾಗಲಿ, ಶಿಕ್ಷಕರಾಗಲಿ, ಅವರವರ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಮೊದಲು ಈ ಕಾರ್ಯ ನಮ್ಮ ಮನೆಯಿಂದಲೇ ಶುರು ಮಾಡ್ಬೇಕು. ನಮ್ಮ ಮನೆಯ ಹೊರಗೆ ಅಕ್ಕಪಕ್ಕ ಶುಚಿಯಾಗಿಟ್ಕೊಳ್ಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಆಮೇಲೆ ಹಸಿ ತರಕಾರಿಯಿಂದ ಬಂದಂತ ಸಿಪ್ಪೆಯನ್ನು ಸಹ ಬಿಸಾಕ್ತೆ, ಅದನ್ನು ಸತ ಗೊಬ್ಬರ ಮಾಡ್ಬೇಕು ಅಲ್ವಾ ಸುಷ್ಮಾ?
6: ನಿಜ ನಿಜ ವೀಣಾ, ನೀವ್ ಹೇಳಿದ್ ಬಹಳ ಸರಿ ಇದೆ. ನಾನಂತೂ ಹಾಗೆ ಮಾಡ್ತಾ ಇದ್ದೀನಿ. ಒಣ ಕಸ ಬೇರೆ, ಹಸಿ ಕಸ ಬೇರೆ, ನಾನ್ ಮಾಡ್ತಾನೆ ಇದ್ದೀನಿ. ಹಸಿ ಕಸ ಅಂದ್ರೆ ಎಲ್ಲಾ ಹಣ್ಣುಗಳ ಸಿಪ್ಪೆ, ತರಕಾರಿಗಳ ಸಿಪ್ಪೆ ಎಲ್ಲಾನು ಒಂದ್ ಕಡೆ ಒಂದ್ ಬಟಲ್ ಹಾಕಿರ್ತೀನಿ, ಅದನ್ನ ಗೊಬ್ಬರ ಮಾಡ್ತೀನಿ. ಗೊಬ್ಬರ ಮಾಡಿ ಎಲ್ಲಾ ಗಿಡಕ್ಕೂ ಹಾಕ್ತಾ ಇರ್ತೀನಿ. ಅದಲ್ದೆ ನಾನು ಚಿಕ್ಕ ಚಿಕ್ಕ ಸಸಿನೂ ಮಾಡ್ತಾ ಇದ್ದೀನಿ. ತುಳಸಿದು, ಗುಲಾಬಿ ಹೂವಿಂದು, ಆಮೇಲೆ ಟೊಮೆಟೊ ಹೂವಿಂದು, ಹಿಂಗ್ ಸಸಿನೂ ಮಾಡ್ತಾ ಇದ್ದೀನಿ.
5: ಹೌದು ಸುಷ್ಮಾ, ಮತ್ತ ಆ ಸಸಿ ಏನ್ ಮಾಡ್ತೀರಾ ನೀವು?
6: ಆ ಸಸಿನ ನಮ್ಮನೆಗೆ ಯಾರಾದ್ರೂ ಅರ್ಶನ ಕುಂಕುಮಕ್ಕೆ ಬಂದಾಗ ಅಥವಾ ಯಾರಾದ್ರೂ ಮದ್ವೆಗೆಲ್ಲ ಕರಿಯಕ್ ಬಂದಾಗ ಏನಾದ್ರೂ ಆಗಿರ್ಲಿ, ಆ ಟೈಮಲ್ಲಿ ನಾನು ಅವ್ರಿಗೆ ಒಂದೊಂದು ಸಸಿ ಕೊಡ್ತೀನಿ. ಅವರು ಖುಷಿಯಾಗಿರ್ತಾರೆ, ನನಗೂ ಸಂತೋಷ ಆಗುತ್ತೆ.
2: ಎಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸುಷ್ಮಾ, ರಾಸಾಯನಿಕ ಮುಕ್ತ ಗಿಡಗಳನ್ನು ಬೆಳೆಸಿ ಮನೆಗೆ ಬಂದವರಿಗೆಲ್ಲ ಕೊಡ್ತಿದ್ದೀನಿ ಅಂತಿದ್ರ ತುಂಬಾ ಸಂತೋಷ ಆಯ್ತು ಕಣ್ರಿ.
7: ಆಶಾ, ನಾನು ನನ್ನ ಬರ್ತ್ಡೇ ದಿನ ಒಂದ್ ಗಿಡ ನೆಟ್ಟು ಬೆಳೆಸ್ತೀನಿ. ಹಸಿರೇ ನಮ್ಮ ಉಸಿರು ಅಂತ ನಾನು ನಂಬಿದ್ದೇನೆ. ಅಕ್ಕಪಕ್ಕದವರು ಯಾವುದೇ ಶುಭ ಸಮಾರಂಭಕ್ಕೆ ಕರೆದರೆ ಅವರಿಗೂ ಪರಿಸರ ಬಗ್ಗೆ ಆಸಕ್ತಿ ಬೆಳೆಯಲಿ ಅಂತ ಅವರಿಗೂ ಗಿಡವನ್ನು ಉಡುಗೊರೆಯಾಗಿ ನೀಡ್ತೇನೆ.
2: ಹೌದಾ ಕಲ್ಪನಾ, ಪ್ರತಿಯೊಬ್ಬರು ನಿಮ್ಮ ಹಾಗೆ ಈ ರೀತಿ ಹುಟ್ಟುಹಬ್ಬನ ಆಚರಿಸಿಕೊಂಡ್ರೆ ಹಸಿರು ಕ್ರಾಂತಿ ಆಗತ್ತೆ, ಪರಿಸರನು ಶುದ್ಧ ಆಗತ್ತೆ, ಶುದ್ಧವಾದ ಗಾಳಿ, ಮಳೆ ಹಾಗೂ ಪರಿಸರ ಸಮತೋಲನ ಆಗುತ್ತೆ ಅಲ್ವಾ?
7: ಹೌದಪ್ಪ.
4: ಈಗ ಮಡಿಲನ್ ತುಂಬಾ ಹಾಡು ಹೇಳೋಣ. ಈಗ ಹೆಣ್ಮಕ್ಳು ತೋರ್ಮನೆಯಿಂದ ಕಳಿಸುವಾಗ, ಸೀಮಂತ, ಮದ್ವೆ, ಹಬ್ಬ, ಹರಿದಿನ ಹಾಗೆಲ್ಲ ಹೆಣ್ಮಕ್ಳಿಗೆ ಮಡಿಲ್ ತುಂಬುತ್ತಾರೆ, ಅದ್ರ ಬಗ್ಗೆ ಹಾಡನ್ನು ಹೇಳೋಣ ಇವಾಗ.

0: ಮಡಿಲನ್ನು ತುಂಬುವ ಹಾಡನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ. ಈಗ
1: ಹೊಸದಾಗಿ ನವದಂಪತಿಗಳು ಮನೆಗೆ ಆಗಮಿಸಿದಾಗ ಆರತಿ ಎತ್ತುವುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಂಗಳದಾಯಕವಾದ ಸಂಪ್ರದಾಯ ಆಚರಣೆ. ದ್ವೇಷಿ ದುಷ್ಟ ದೋಷವನ್ನು ನಿವಾರಿಸಲು ಮತ್ತು ದಂಪತಿಗಳ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಹರಸುತ್ತಾ ಹೇಳುವ ಆರತಿ ಹಾಡಿದು.
2: ಜಯ.

0: ರಾಧಾಕೃಷ್ಣರಿಗೆ ಆರ್ತಿ ಮಾಡಿ ಒಳಗ್ ಕರೆದಾಯ್ತಲ್ವಾ, ಹೂವಿನ ಗಿಡಗಳು ನೆಟ್ಟಾಯ್ತು. ಈಗ ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಗೆಳತಿಯರು ಏನ್ ಹೇಳ್ತಾರೆ ಕೇಳೋಣ.
1: ಹೌದು ಅನ್ಪೂರ್ಣ, ಗಿಡ ಸಂರಕ್ಷಣೆ ಏನೋ ಸರಿ, ಆದ್ರೆ ಗಿಡಕ್ ನೀರು ಉಣಿಸೋದ್ ಬೇಡ್ವಾ? ಪಕ್ಕದ ಮನೆಯವರು ಊರಿಗೆ ಹೋಗಿದಾರಣ್ರಿ, ಟ್ಯಾಂಕ್ ಇಂದ ಒಂದೇ ಸಮನೆ ನೀರ್ ಪೋಲಾಗ್ತಾ ಇದೆ ಗೊತ್ತಾ. ಈಗ ಹೋಗಿ ನಲ್ಲಿ ನೀರ್ ಬಂದ್ ಮಾಡಿ ಬಂದೆ. ರೋಡ್ ತುಂಬಾ ನೀರ್ ನಿಂತಿದೆ ಕಣ್ರಿ, ಅದಕ್ಕೆ ನಲ್ಲಿಗೆ ಒಂದು ವಾಲ್ ಬಾಲ್ ಹಾಕ್ಸಿದ್ರೆ ನೀರ್ ಪೋಲಾಗೋದ್ ತಡಿಬಹುದು ಅಲ್ವಾ?
2: ಹೌದು ವಾಣಿ, ತುಂಬಾ ಮನೇಲಿ ನೀರು ಸಿಂಟೆಕ್ಸ್ ಇಂದ ತುಂಬಿ ಬೀಳ್ತಾ ಇರೋದು ನೋಡಿದೀನಿ. ಆದ್ರೆ ನಮ್ಮನೇಲಿ ಏನು ಮಾಡಿದೀವಿ ಅಂದ್ರೆ, ಸಿಂಟೆಕ್ಸ್ ತುಂಬಿ ಹರಿದ ನೀರು ಸಹ ಬತ್ಲು ಮನೆಗೆ ಒಂದು ಡ್ರಮ್ಗೆ ಬಂದು ಬೀಳೋ ತರ ಮಾಡಿದೀವಿ. ಆ ನೀರು ಸಹ ನಮಗೆ ಎಲ್ಲ ರೀತಿ ಉಪಯೋಗ ಆಗುತ್ತೆ. ಅದೂ ಸಾಧ್ಯ ಇಲ್ಲ ಅಂದ್ರೆ ಆಟೋಮೆಟಿಕ್ ಸಿಸ್ಟಮ್ ಬರುತ್ತೆ ಅಲ್ವಾ, ಅದನ್ನು ಅಳವಡಿಸಿದ್ರೆ ನೀರು ಪೋಲಾಗೋದು ತಪ್ಪುತ್ತೆ. ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಗಾದೆನೆ ಇದೆ ಅಲ್ವಾ? ಅಷ್ಟೇ ಅಲ್ಲ, ಮಳೆ ನೀರು ಕೂಡ ಪೋಲಾಗದಂತೆ ಕ್ರಮಬದ್ಧವಾಗಿ ಉಪಯೋಗಿಸಬೇಕು. ಇಂಗು ಗುಂಡಿ ಮಂತ್ರ ಭೂಮಿಯ ಅಂತರ್ಜಲ ಮಟ್ಟ ಕಾಪಾಡ್ಕೋಬಹುದು ಅಲ್ವಾ? ಏನಂತೀರ ಪ್ರಭಾ ಅವರೇ?
3: ಹೌದೌದು ಸುಧಾ ಅವ್ರೆ, ನೀರಿನ ಸಂರಕ್ಷಣೆಗೆ ನಾವೆಲ್ಲ ಆದ್ಯತೆ ಕೊಡ್ಬೇಕಲ್ವಾ. ನೀರೆಲ್ಲ ಕಲುಷಿತವಾಗದ ಹಾಗೆ ತಡೆಗಟ್ಟಬೇಕು. ಮಳೆ ನೀರನ್ನ ಶೇಖರಣೆ ಮಾಡಿ ಇಂಗು ಗುಂಡಿಗೆ ಬಿಡ್ಬೇಕು. ಆ ಇಂಗು ಗುಂಡಿಗೆ ಬಿಡ್ಬೇಕಾದ್ರೆ ಅದಕ್ಕೆ ಮರಳು, ಜಲ್ಲಿ ಕಲ್ಲು, ಚಪ್ಪಡಿ ಕಲ್ಲು, ಇದ್ದುಲು ಎಲ್ಲದನ್ನು ಹಾಕಿ ಮಾಡ್ಬೇಕು. ಹಾಗಾಗಿ ನೀರು ಚೆನ್ನಾಗಿ ಸೋದಿಸಿ ಅಂತರ್ಜಲ ಹೆಚ್ಚಾಗುತ್ತೆ. ಅದರಿಂದ ಸುತ್ತಮುತ್ತಲಿನ ಬಾವಿಗೆಲ್ಲ ನೀರ್ ಬರುತ್ತೆ, ಬೋರ್ವೆಲ್ಗೆ ನೀರ್ ಬರುತ್ತೆ. ಹಾಗಾಗಿ ನಮ್ಮನೇಲಿ ನಾವು ಮಾಡಿರೋದ್ರಿಂದ ನಮ್ಮನೆ ಬಾವಿ ನೀರ್ ಯಾವಾಗ್ಲೂ ತುಂಬೇ ಇರುತ್ತೆ. ಎಂಥ ಬೇಸಿಗೆ ಕಾಲದಲ್ಲಿ ಸಹ ನೀರಿನ ಅಭಾವವನ್ನು ನಾವು ಕಂಡಿಲ್ಲ. ಮತ್ತೆ ಅಕ್ಕಪಕ್ಕದಲ್ಲೂ ಸಹ ನೀರ್ ಕೇಳಿದಾಗ ಬಾವಿ ನೀರನ್ನ ಕೊಡ್ತೀವಿ. ಯಾವ ಕಾರಣಕ್ಕೂ ಅದು ಬಾವಿಗೆ ಕಡಿಮೆ ಆಗಲ್ಲ ನೀರು. ಅಕ್ಕಪಕ್ಕದವರೆಲ್ಲ ಈ ತರ ಮಳೆ ಕುಯಿಲು ಮಾಡಿಸ್ಕೊಂಡು ಇಂಗು ಗುಣೆಲ್ಲ ಮಾಡಿಸ್ಕೊಂಡ್ರೆ ನೀರಿನ ಶೇಖರಣೆಯನ್ನು ಅಂತರ್ಜಲನೂ ಹೆಚ್ಚುತ್ತೆ, ಮನೇನೂ ತಂಪಾಗಿರುತ್ತೆ, ಸಾಕಷ್ಟು ನೀರು ಸಿಗುತ್ತೆ ಅಲ್ವಾ? ಯಾಕೆ ಮಾಡಬಾರ್ದು ಎಲ್ಲರೂ ಮನೆ ಕಟ್ಟಿಸ್ಕೊಳ್ಳುವಾಗ ಅಲ್ವಾ ಗೆಳತಿಯರೇ? ನೀವು ಹೇಳ್ಬೋದಲ್ಲ ಬೇರೆಯವರಿಗೆ ಮನೆ ಕಟ್ಟಿಸುವಾಗ ಮಾಡ್ಕೊಳ್ಳಿ ಅಂತ ಅಲ್ವಾ?
1: ಹೌದು ಪ್ರಭಾ, ನೀವು ಹೇಳಿದ ವಿಚಾರ ತುಂಬಾನೇ ಒಳ್ಳೇದು, ಎಲ್ರು ಹೀಗೆ ಮಾಡಿಸ್ಕೋಬೇಕ್ರಿ.
4: ಹಾ ಸುಷ್ಮಾ, ನೀವು ಕುಂಕುಮಕ್ಕೆ ಅಂತ ಟೊಮೆಟೊ ಗಿಡ ಕೊಟ್ಟಿದ್ರಲ್ಲ, ಅದನ್ನ ನಾನು ಮನೆಯಲ್ಲಿ ನೆಟ್ಟಿದ್ದೆ. ಎಷ್ಟು ಟೊಮೆಟೊ ಬಿಟ್ಟಿತ್ತು ಗೊತ್ತಾ? ನಾನು ಬಳಸ್ಕೊಂಡೆ, ಅಕ್ಕಪಕ್ಕ ಗೆಳತಿಯರಿಗೆಲ್ಲ ಕೊಟ್ಟೆ. ಇದ್ರ ಜೊತೆ ನಾನು ಮನೆ ಮೇಲೆ ಟೆರೇಸ್ನಲ್ಲಿ ಸಣ್ಣ ಸಣ್ಣ ಹೂವಿನ ಕುಂಡಗಳೆಲ್ಲ ಇಟ್ಟು ಅದರಲ್ಲಿ ಶುಂಠಿ, ಅರಿಶಿಣ, ವಿಳ್ಳೆದೆಲೆ, ನಿಂಬೆ, ಪುದೀನ, ಕೊತ್ತಂಬರಿ, ಮೆಂತೆ, ಕರಿಬೇವು ಮತ್ತೆ ಎಲ್ಲಾ ತರದ ಹೂಗಳನ್ನು ಬೆಳೆದಿದ್ದೀನಿ. ನೋಡ್ರಿ, ನೀವು ಕೊಟ್ಟ ಗೊಬ್ಬರನ ಸಹ ಹಾಕಿದೀನಿ ಗೊತ್ತಾ?
5: ಓಹೋ, ಹೌದಾ ಭಾಗ್ಯ, ಅಷ್ಟು ಪರವಾಗಿಲ್ವೇ?
4: ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೊಟ್ಟಿರೋಬ್ರ, ಅದಕ್ಕೆ ಬಹಳ ಖುಷಿ ಆಯ್ತು. ನೋಡಿ, ನಾನ್ ಮಲ್ಗೆ ಹೂ ಮುಡ್ಕೊಂಡ್ಬಂದಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಅದಕ್ಕೆ ನಂಗೆ ತುಂಬಾ ಆತ್ಮವಿಶ್ವಾಸ ಇದೆ ಗೊತ್ತಾ. ಮನಸ್ಸಿಗೆ ಎಷ್ಟು ಸಂತೋಷ, ನೋಡಕ್ಕೂ ಸಹ ಹಸಿರು ಬಣ್ಣ ಬಹಳ ಸುಂದರವಾಗಿ ಕಾಣುತ್ತೆ. ನಮ್ಮನೇಲಂತೂ ಎಲ್ರಿಗೂ ಖುಷಿ. ಸುಷ್ಮಾ, ನಮ್ಮನೆಗೆ ಬನ್ನಿ ಒಂದಿನ, ಕಾಫಿ ಕುಡಿಬೋದಲ್ಲ?
6: ನಾನೊಬ್ಳೆ ಯಾಕೆ, ನನ್ನ ಎಲ್ಲ ಫ್ರೆಂಡ್ನು ಕರ್ಕೊಂಡ್ ಬರ್ತೀನಿ, ಆರಾಮ್ಸೆ ಕುತ್ಕೊಂಡು ಕುಡಿಯೋಣಂತೆ.
4: ಏ ಬನ್ನಿ ಎಲ್ಲರೂ, ನನ್ನ ಕೈ ತೋಟದಲ್ಲಿ ಕುಡ್ಕೊಂಡು ಕಾಫಿ ಕುಡಿದ್ರೆ ಅದ್ರ ಅನುಭವ ಎಂತ ಮಜಾ ಗೊತ್ತಾ? ಎಲ್ರು ತರಕಾರಿ ಹಣ್ಣು ಹೂಗಳನ್ನ ಆದಷ್ಟು ಮೇಲೆ ಬೆಳೆಯಕ್ಕೆ ಪ್ರಯತ್ನಿಸಿ.
7: ಅಂತರ್ಜಲದ ನೀರಿನ ಬಗ್ಗೆ ಕೇಳಿದ್ರಿ, ಈಗ ಮದುಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಹಾಡು. ತವರು ಮನೆಯಿಂದ ಮಗಳನ್ನು ಬೀಳ್ಕೊಡುವಾಗ ಹೇಳುವ ಹಾಡು ತವರು ಮನೆಯ ಕೀರ್ತಿಯನ್ನು ಎತ್ತಿ ಹಿಡಿದು ಗಂಡನ ಮನೆಯಲ್ಲಿ ಚೆನ್ನಾಗಿ ಬಾಳಬೇಕು ಎನ್ನುವುದು ಈ ಹಾಡಿನ ತಾತ್ಪರ್ಯವಾಗಿದೆ.

0: ಆಶಾ, ಹಾಡನ್ ಎಷ್ಟ್ ಚೆನ್ನಾಗಿ ಹೇಳಪ್ಪ.
1: ಈಗ ಹೆಣ್ಣು ಮಗಳನ್ನ ಗಂಡನ್ ಮನೆ ಕಳಿಸಿ ನಾನ್ ಬರ್ತಾ ಇರ್ಬೇಕಾದ್ರೆ ದಾರಿಲಿ ಏನ್ ಧೂಳಪ್ಪ ಅದು, ಎಂತ ಪೆಟ್ರೋಲ್ ವಾಸನೆ, ಸಾಕಾಗ್ಬಿಡ್ತು ಕಣ್ರಿ. ನಂಗಂತೂ ವಾಯು ಮಾಲಿನ್ಯದ ಬಗ್ಗೆ ಈಗ ನಮ್ಮ ಗೆಳತಿಯರು ಮಾತನಾಡ್ತಾರೆ.
2: ವಾಣಿ, ಭಾಗ್ಯ ಯಾಕೆ ಬರ್ಲಿಲ್ಲ ಇವತ್ತು? ಊರಲ್ಲಿಲ್ವಾ?
3: ಇಲ್ಲ ಕಣೆ, ನಿನ್ನೆ ಸಂಜೆ ಭಾಗ್ಯ ಸಿಕ್ಕಿದ್ರು. ಅವಾಗ ಹೇಳ್ತಾ ಇದ್ರಪ್ಪ, ನಾಳೆ ಸಂಘದ ಮೀಟಿಂಗ್ಗೆ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಕಣೆ, ಮಗಳಿಗೆ ಒಂದು ಸೈಕಲ್ ಕೊಡಿಸ್ಬೇಕು, ಪೇಟೆಗೆ ಹೋಗಿ ಬರ್ತೀನಿ ಅಂತ.
4: ಭಾಗ್ಯನೇ ಹೇಳ್ತಿದಂಗೆ ಭಾಗ್ಯನೇ ಬಂದ್ರು. ಬನ್ನಿ ಭಾಗ್ಯ.
1: ಓ, ಏನ್ ವಿಷಯ ಭಾಗ್ಯ ಭಾಗ್ಯ ಅಂತ ಮಾತಾಡ್ತಾ ಇದ್ದೀರಲ್ಲ?
5: ಹಾ, ನೀವೇನೋ ಮಗಳಿಗೆ ಸೈಕಲ್ ಕೊಡ್ಸಿದ್ರಂತೆ?
1: ಹೌದು ಸುಷ್ಮಾ, ನನ್ ಮಗಳಿಗೆ ಸೈಕಲ್ ಕೊಡ್ಸ್ ಬಂದೆ. ನನ್ ಮಗಳು ಮತ್ತೆ ಅವಳ ಗೆಳತಿಯರೆಲ್ಲ ಸೇರಿ ಸೈಕಲ್ ತಗೊಂಡ್ರು. ಯಾಕೆ ಅಂದ್ರೆ ಇದರಿಂದ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ, ದೇಹಕ್ಕೆ ಒಳ್ಳೆ ವ್ಯಾಯಾಮ ಕೂಡ ಆಗತ್ತೆ. ಅಷ್ಟೇ ಯಾಕೆ, ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಮ್ಮಿ ಆಗಿ ಖರ್ಚು ಸಹ ಕಡಿಮೆ ಆಗತ್ತೆ, ವಾಯು ಮಾಲಿನ್ಯ ಹಾಗೂ ವಾಹನ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ. ಹೌದಾ ಅಲ್ವಾ?
5: ನಿಜ ನಿಜ ಭಾಗ್ಯ. ಹಾಗಾದ್ರೆ ನಾನ್ ಮನೇಲಿ ಹೋಗಿ ಹೇಳ್ಬೇಕು. ನನ್ ಮಗ ಒಂದ್ ವೆಹಿಕಲ್ ತಗೊಂಡೋಗ್ತಾನೆ, ನಮ್ ಮನೆಯವರು ಒಂದ್ ತಗೊಂಡೋಗ್ತಾರೆ. ಅದಕ್ಕಿಂತ ಅವರಿಬ್ರು ಒಂದೇ ವೆಹಿಕಲ್ ಅಲ್ಲಿ ಹೋದ್ರೆ ದುಡ್ಡು ಉಳಿಯುತ್ತೆ, ವಾಯು ಮಾಲಿನ್ಯನು ಸರಿಯಾಗುತ್ತೆ.
4: ಹೌದು ಸುಷ್ಮಾ, ಈ ಮಕ್ಕಳಂತೂ ಲ್ಯಾಪ್ಟಾಪ್, ಮೊಬೈಲ್, ಕಂಪ್ಯೂಟರ್ ಅಂತ ಅದರಲ್ಲೇ ಸಮಯ ಕಳೀತಾರೆ. ಅವರಿಗೂ ಈ ಸೈಕಲ್ ತುಂಬಾ ಅನುಕೂಲ ಆಗುತ್ತೆ ಅಲ್ವಾ? ವ್ಯಾಯಾಮ ಆದ ಹಾಗೇನೂ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಖರ್ಚು ಕೂಡ ಉಳಿಯುತ್ತೆ, ವಾಯು ಮಾಲಿನ್ಯ ಕಮ್ಮಿ ಆಗಿ ಪರಿಸರ ಉಳಿಯುತ್ತೆ ಅಲ್ವಾ ಗೆಳತಿಯರೇ?
6: ಹೌದು ಹೌದು.
4: ವಾಯು ಮಾಲಿನ್ಯ ತಡೆಯೋಣ,
6: ಪರಿಸರ ರಕ್ಷಿಸೋಣ.
7: ಈಗ ಮಗುವನ್ನು ತೊಟ್ಟಿಲಿಗೆ ಹಾಕುವ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಗೆಳತಿ.

0: ನಾವು ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನ ಮಾಡೋಕ್ಕೋಸ್ಕರ ನಮ್ಮ ಗೆಳತಿಯರು ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ.
1: ಶ್ರೀದೇವಿ, ನಾವು ನಮ್ಮ ಸಂಘದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋಕ್ಕೋಸ್ಕರ ನಮ್ಮ ಲೋಟ, ನಮ್ಮ ತಟ್ಟೆ, ನಮ್ಮ ಆರೋಗ್ಯ ಅನ್ನುವ ಪರಿಕಲ್ಪನೆಯನ್ನು ಅಳವಡಿಸ್ಕೊಂಡಿದ್ದೀವಿ.
0: ಹಾಗಂದ್ರೇನು ವೀಣಾ?
1: ಈಗ ನಮ್ಮ ಸಂಘದಲ್ಲಿ ಪ್ರತಿ ಸಭೆಯಲ್ಲೂ ಕಾಫಿ ತಿಂಡಿ ಅಂತ ಕೊಡ್ತೀವಿ. ಅದಕ್ಕೆ ಈ ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಲೋಟ ಬಳಸ್ತಿದ್ವಿ. ಅದ್ರ ಬದಲಿಗೆ ನಮ್ಮ ಸದಸ್ಯನಿಗೆ ಮನೆಯಿಂದನೇ ಒಂದ್ ಲೋಟ, ಒಂದ್ ತಟ್ಟೆ ತಗೊಂಬರ ಕೇಳಿದೀವಿ. ಹಾಗಾಗಿ ಅವ್ರು ಅದನ್ನೆಲ್ಲ ತಗೊಂಬಂದು ಬಳಕೆ ಮಾಡ್ತಾ ಇದ್ದಾರೆ.
0: ಎಷ್ಟು ಒಳ್ಳೆ ವಿಚಾರ ಅಲ್ಲ, ಮನೆಯ ತಟ್ಟೆ ಲೋಟ ಎಲ್ಲ ತರೋದ್ರಿಂದ ಪ್ಲಾಸ್ಟಿಕ್ ತ್ಯಾಜ್ಯನ ನಾವು ರಾಶಿ ರಾಶಿಯಾಗಿ ಹೊರಹಾಕೋದು ತಪ್ಪತ್ತಲ್ವಾ? ಇದ್ರ ಜೊತೆಗೆ ನೀವ್ ಇನ್ನೊಂದನ್ನ ಬಳಸಬಹುದು, ನೀರಿನ ಬಾಟ್ಲನ್ನು ಸತ ತರಕ್ಕೆ ನೀವ್ ಹೇಳಿದ್ರೆ ಪ್ಲಾಸ್ಟಿಕ್ ಬಳಕೆನು ಸತ ಕಡಿಮೆ ಮಾಡಬಹುದು.
1: ಶ್ರೀದೇವಿ, ಅದೇ ಅಲ್ಲದೆ ಮತ್ತೆ ನಮ್ಮ ಸಂಘದಲ್ಲಿ ನೋಡ್ಕೊಂಡು ಬೇರೆ ಬೇರೆ ಸಂಘದಲ್ಲೂ ಸತ ಇದನ್ನ ಅಳವಡಿಸ್ಕೊಂಡಿದ್ದಾರೆ.
0: ನಿಜವಾಗ್ಲೂ ಒಳ್ಳೆ ವಿಚಾರ ವೀಣಾ.
2: ಹೌದು ವೀಣಾ, ನಾನು ಕೂಡ ಮನೆಯಲ್ಲಿ ಇರುವ ಬಟ್ಟೆಯಿಂದ ಚೀಲಗಳನ್ನು ಹೊಲ್ದುಕೊಂಡಿನಿ. ಮಾರ್ಕೆಟ್ ಹೋಗುವಾಗ ತೆಗೆದುಕೊಂಡು ಹೋಗಿ ಹಣ್ಣು ತರಕಾರಿ ಎಲ್ಲ ಅದರಲ್ಲೇ ತರ್ತೀನಿ. ಅಷ್ಟೇ ಅಲ್ಲ, ನಮ್ಮನೆಯಲ್ಲಿ ಹಣ್ಣು ಒಯ್ಯಲು ಬರುವವರಿಗೆ ಬಟ್ಟೆ ಚೀಲ ತನ್ನಿ ಅಂತ ಅವರಿಗೂ ಹೇಳ್ತೀನಿ. ಬರೋ ಮುಂದೆ ಅವ್ರು ಬಟ್ಟೆ ಚೀಲ ತಂದಾಗ ಎಷ್ಟು ಖುಷಿ ಆಗುತ್ತೆ.

ಇದುವರೆಗೂ ನಮ್ಮ ಪ್ರೇರಣಾ ಮಹಿಳಾ ಸಂಘದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ವಾಣಿಶ್ರೀ ಸತ್ಯನಾರಾಯಣ ರಾಯ್ಕರ್, ಭಾಗ್ಯ ಪ್ರಕಾಶ್, ವೀಣಾ ಸುಬ್ರಹ್ಮಣ್ಯ, ಅನ್ನಪೂರ್ಣ ಹಾಲೇಶ್, ಸುಧಾಶ್ರೀ ವಿಜಯಕುಮಾರ್ ರಾಯ್ಕರ್, ಸುಷ್ಮಾ ಸುರೇಶ್ ಕುರ್ತರ್ಕರ್, ಪ್ರಭಾವತಿ, ವೀಣಾ ಪ್ರಭು, ಕಲ್ಪನಾ ಅಶೋಕ್, ಆಶಾ ಸತ್ಯನಾರಾಯಣ್ ಮತ್ತು ಶ್ರೀದೇವಿ ಅರುಣ್. ಧನ್ಯವಾದಗಳು. ಇದುವರೆಗೂ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 12:30. ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಎಲ್ಲಾ ಜೀವಿಗಳ ಜೀವವೇ ಜಲ.
4: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
5: ನೀರಿನ ಬಳಕೆ ಹಿತವಾಗಿರಲಿ,
6: ಕೊರತೆಯಾಗದಂತೆ ಗಮನವಿರಲಿ.
7: ಹನಿ ಹನಿಗೂಡ್ದ್ರೆ ಹಳ್ಳ,
8: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
4: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
3: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
6: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
8: ನೀರು ಬರಿದಾದಷ್ಟು ಆತಂಕ,
4: ಕಲುಷಿತವಾದಷ್ಟು ಕಳಂಕ.

0: ಬಳಸಿರಿ ನವಣೆ, ಬಾಳಿಗಿಲ್ಲ ಬವಣೆ. ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಎಲ್ಲಿಗೆ ಹೋಗ್ತಾ ಇದ್ದೀಯಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು

0: ಅಮೂಲ್ಯವಾದದ್ದು.
1: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಕೇಳಿದರೆ ಈ ಸಂಜೆ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಕಂಬಳ ನೃತ್ಯ ಮೃತ್ಯುಂಜಯ ಹೆಚ್ ಅವರಿಂದ. ಆರು ಗಂಟೆ 51 ನಿಮಿಷಕ್ಕೆ ರೈತರಿಗಾಗಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ಸಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆಯನ್ನ ಕೇಳುವಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ ಈಗ ಸಮಯವಾಗುತ್ತಲಿದೆ. 12:35 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆರೋಗ್ಯ ಸಂಚಿಕೆ, ಯಕೃತ್ತಿನ ಆರೋಗ್ಯ, ಈ ಕುರಿತು ಕಲಬುರಗಿಯ ಗ್ಯಾಸ್ಟ್ರೋ ಎಂಡ್ರಾಲಜಿಸ್ಟ್ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಯಕೃತ್ತಿನ ಆರೋಗ್ಯ ಹಾಗೂ ಜುಲೈ 28 ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಈ ಎರಡು ವಿಷಯಗಳ ಕುರಿತಾಗಿ ಓವರಾಲ್ ಆಗಿ ಯಕೃತ್ತಿನ ಆರೋಗ್ಯದ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಥ್ಯಾಂಕ್ ಯು
2: ಸರ್. ಈಗಾಗಲೇ ಜುಲೈ 28 ನಾವು ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಆಚರಿಸ್ತೀವಿ ಅಂತ ನಾನು ಹೇಳಿದೆ, ಯಾವ ಕಾರಣಕ್ಕಾಗಿ ಇದನ್ನು ಆಚರಣೆ ಮಾಡ್ತೀವಿ ಸರ್?
3: ಇದು ಹೆಪಟೈಟಿಸ್ ಬಿ ಅಂದರೆ ಇದು ಲಿವರ್ಗೆ ಎಫೆಕ್ಟ್ ಆಗುವ ವೈರಸ್ ಹೆಪಟೈಟಿಸ್ ಬಿ. ಇದು ಕಂಡುಹಿಡಿದ ವಿಜ್ಞಾನಿ ಡಾಕ್ಟರ್ ಬ್ಲಂಬರ್ಗ್ ಅಂತೇಳಿ, ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಅವರು. ಅವರು ಕಂಡುಹಿಡಿದಿದ್ದು ಹೆಪಟೈಟಿಸ್ ಬಿ ವೈರಸ್. ಆಕ್ಚುಲಿ ಅವರ ಜನ್ಮದಿನದ ಒಂದು ಆಚರಣೆಗಾಗಿ ನಾವು ಇದನ್ನ ಒಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ನಾವು ಆಚರಿಸ್ತೀವಿ.
2: ಆರಂಭದಲ್ಲಿ ಹೆಪಟೈಟಿಸ್ ಅಂದ್ರೆ ಏನು ಹೇಳಿ ಸರ್?
3: ಹೆಪಾಟಿಕ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಲಿವರ್ ಅಂತ ಅರ್ಥ, ಗ್ರೀಕ್ ಅಲ್ಲಿ. ಆಕ್ಚುಲಿ ಹೆಪಾಟಿಕ್ ಹೆಪಟೈಟಿಸ್ ಅಂದ್ರೆ ಇನ್ಫೆಕ್ಷನ್ ಆಫ್ ದ ಲಿವರ್, ಅಂದ್ರೆ ಲಿವರ್ ಅಲ್ಲಿ ಬಾವು ಬರೋದು, ಅಥವಾ ನೀವು ಇನ್ಫೆಕ್ಷನ್ ಆಫ್ ದ ಲಿವರ್, ಲಿವರ್ ಅಲ್ಲಿ ಯಕೃತ್ತಿನಲ್ಲಿ ಇನ್ಫೆಕ್ಷನ್ ಆದ್ರೆ ಅದಕ್ಕೆ ನಾವು ಹೆಪಟೈಟಿಸ್ ಅಂತೀವಿ ನಾವು.
2: ಈಗ ಇನ್ಫೆಕ್ಷನ್ ಆದ್ರೆ ಅದನ್ನ ಹೆಪಟೈಟಿಸ್ ಅಂತೀವಿ ಸರ್. ಈಗ ಇದರ ಲಕ್ಷಣಗಳೇನು ಸರ್, ಇದನ್ನು ಕಂಡುಹಿಡಿಯೋದು ಹೇಗೆ?
3: ಅಂದ್ರೆ ಯೂಶ್ವಲಿ ಹೆಪಟೈಟಿಸ್ ಆದ್ರೆ ಸ್ವಲ್ಪ ಸುಸ್ತಾಗೋದು, ಅಂದ್ರೆ ಹಸುವೆ ಆಗ್ಲಾರ್ದೆ ಇರೋದು, ಆಮೇಲೆ ಸ್ವಲ್ಪ ಒಂದ್ 2-3 ದಿವಸದಲ್ಲಿ ಜಾಂಡಿಸ್ ಅಂದ್ರೆ ಕಾಮಾಲೆ ಕಂಡು ಬರ್ತದೆ. ಯೂಶ್ವಲಿ ಈ ಹೆಪಟೈಟಿಸ್ ಅಲ್ಲಿ ಕಾಮಾಲೆ ಕಂಡು ಬಂದು ಅಂದ್ರೆ ಜಾಂಡಿಸ್ ಆಗಿ ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ವೈರಸಸ್ ಅಂದ್ರೆ ಹೆಪಟೈಟಿಸ್ ಎ ಮತ್ತು ಇ ವೈರಸ್ ಸ್ವಲ್ಪ ಒಂದು 10-15 ದಿವಸದಲ್ಲಿ ಕಡಿಮೆ ಆಗುತ್ತೆ. ಆದ್ರೆ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಸ್ವಲ್ಪ ಬಹಳ ದಿವಸ ಈ ಲಿವರ್ಗೆ ಎಫೆಕ್ಟ್ ಆಗಿ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ.
2: ಈಗ ಟೈಪ್ಸ್ ಬಗ್ಗೆ ಉಲ್ಲೇಖ ಮಾಡಿದ್ರೆ ಸರ್, ನೀವು ಒಟ್ಟು ಎಷ್ಟು ವಿಧಗಳಿದೆ ಸರ್? ಇದರ
3: 5 ವಿಧಗಳಿದೆ. ಒಂದು ಹೆಪಟೈಟಿಸ್ ಎ, ಬಿ, ಸಿ, ಡಿ, ಇ ಅಂತೀವಿ ನಾವು ಆಕ್ಚುಲಿ. ಅದರಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ಮತ್ತೆ ಡಿ ವೈರಸ್ ಇವು ಸ್ವಲ್ಪ ಇದರಿಂದ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿರೋದು, ಅಂದ್ರೆ ನಾವು ಸಿರೋಸಿಸ್ ಆಫ್ ಲಿವರ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಸೊ ಪರ್ಮನೆಂಟ್ ಡ್ಯಾಮೇಜ್ ಆಗೋದು ಅಥವಾ ಲಿವರ್ ಫೇಲ್ ಆಗೋದು ಚಾನ್ಸಸ್ ಇರ್ತವೆ.
2: ಲಿವರ್ ಸಿರೋಸಿಸ್ ಅಂದ್ರೆ ಏನ್ ಸರ್, ಅದು ಯಾವ ರೀತಿ?
3: ಸಿರೋಸಿಸ್ ಅಂದ್ರೆ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗೋದು, ಅಂದ್ರೆ ನೀವು ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ, ಅಂದ್ರೆ ಅದ್ರದ್ದು ಏನ್ ಫಂಕ್ಷನ್ ಮಾಡಬೇಕು ಅದು ಕೆಲಸ ಮಾಡಲ್ಲ. ಅದು ಈ ಹೆಪಟೈಟಿಸ್ ಅಂದ ಅಷ್ಟೇ ಅಲ್ಲ, ಈವನ್ ಮದ್ಯಪಾನ ಸೇವನದಿಂದ, ಅಂದ್ರೆ ಆಲ್ಕೋಹಾಲ್ ಬಹಳ ದಿವಸ ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ತಾರಲ್ಲ, ಅವರಿಗೂ ಸಹಿತ ಸಿರೋಸಿಸ್ ಆಫ್ ಲಿವರ್ ಆಗ್ಬೋದು. ಅಥವಾ ಈ ಹೆಪಟೈಟಿಸ್ ಬಿ ಸಿ ವೈರಸ್ ಇಂದ ಸಿರೋಸಿಸ್ ಆಗ್ಬೋದು, ಅಥವಾ ಈವನ್ ಬೇರೆ ನಾನಾ ಕಾರಣಗಳಿದಾವೆ, ಅಂದ್ರೆ ಆಟೋಮಿನ್ ಹೆಪಟೈಟಿಸ್ ಅಂತೆಲ್ಲ ಅಂತೀವಿ ನಾವು. ಕಾಮನ್ ಏನಂತಂದ್ರೆ ಇದು ಸಾಮಾನ್ಯವಾಗಿ ಆಲ್ಕೋಹಾಲ್ ಮತ್ತು ಹೆಪಟೈಟಿಸ್ ಬಿ ಮತ್ತು ಸಿ ಇಂದ ಸಿರೋಸಿಸ್ ಆಫ್ ಲಿವರ್ ಆಗ್ತದೆ. ಸಿರೋಸಿಸ್ ಆಫ್ ಲಿವರ್ ಆದ್ರೆ ಪೇಷಂಟ್ಗೆ ಅಂದ್ರೆ ಜಾಂಡಿಸ್ ಆಗ್ಬಹುದು, ಕಾಮಾಲೆ ಆಗ್ಬಹುದು, ಅಥವಾ ಹೊಟ್ಟೆಯಲ್ಲಿ ನೀರು ತುಂಬಬಹುದು, ಅಥವಾ ಕಾಲಲ್ಲಿ ನೀರು ತುಂಬ್ಕೋಬಹುದು, ಅಥವಾ ರಕ್ತದ ವಾಂತಿ ಆಗ್ಬಹುದು. ಇದೆಲ್ಲ ಲಕ್ಷಣಗಳು ಕಾಣಬರ್ಬೋದು.
2: ಈ ಎಲ್ಲ ಸೋಂಕುಗಳಿಂದ ಪ್ರಮುಖವಾಗಿ ಯಕೃತ್ತಿನ ಕೆಲಸದಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಹೇಳ್ತಾರೆ.
3: ಹೌದು,
2: ಯಕೃತ್ತಿನ ಕೆಲಸ ಏನೇನಂತ ತಿಳಿಸ್ಕೊಡ್ತೀರಾ ಸರ್? ದೇಹದಲ್ಲಿ ಏನೇನು ಕೆಲಸ ಮಾಡುತ್ತೆ ಲಿವರ್ ಅಂತ?
3: ಹೌದು, ಯಕೃತ್ತು ಬಹಳ ಇಂಪಾರ್ಟೆಂಟ್ ಆರ್ಗನ್ ದೇಹದಲ್ಲಿ. ಅಂತಂದ್ರೆ ಅದು ಮೆಟಬಾಲಿಸಮ್ ಅಂದ್ರೆ ಒಂಥರ, ಇದೊಂಥರ ಫ್ಯಾಕ್ಟ್ರಿ ಇದ್ದಂಗೆ ನಮ್ಮ ದೇಹದಲ್ಲಿ. ಅಂದ್ರೆ ನಾವು ತಿಂದಿದ ಎಲ್ಲಾ ವಸ್ತುಗಳನ್ನ ಅದೆಲ್ಲ ಮೆಟಬಾಲಿಸಮ್ ಮಾಡಿ ಅದು ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ. ಈವನ್ ನಾವು ಏನು ಮೆಡಿಸಿನ್ ತೊಗೊಂಡ್ರು ಅದಕ್ಕೆಲ್ಲ ಡಿಟಾಕ್ಸಿಫೈ ಮಾಡೋದು, ಅಂದರೆ ಅದಕ್ಕೆ ನಿಷ್ಕ್ರಿಯ ಮಾಡೋದು, ಅಥವಾ ಏನೇ ನಾವು ಊಟ ಮಾಡಲಿ ಅದು ಕರೆಕ್ಟಾಗಿ ಎಲ್ಲ ಬಾಡಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಒಂಥರ ಫ್ಯಾಕ್ಟ್ರಿ ಟೈಪ್, ಅಂದರೆ ಬೇರೆ ರಾ ಮೆಟೀರಿಯಲ್ಸ್ ಕೊಟ್ಟು ನಾವು ಫಿನಿಶ್ಡ್ ಪ್ರಾಡಕ್ಟ್ಸ್ ಬರುತ್ತಲ್ಲ ಆ ಟೈಪ್ ಕೆಲಸ ಮಾಡುತ್ತೆ.
2: ಸರ್, ಈಗ ಇಷ್ಟೆಲ್ಲ ಟೈಪ್ಸ್ ಬಗ್ಗೆ ಹೇಳಿದ್ರಿ, ಈ ಸೋಂಕು ಯಾವ ರೀತಿ ಹರಡುತ್ತೆ ಸರ್?
3: ಅದರಲ್ಲಿ ಈ 5 ವೈರಲ್ ಹೆಪಟೈಟಿಸ್ ಎ ಬಿ ಸಿ ಡಿ ಅಲ್ಲಿ ಬಿ ಮತ್ತು ಸಿ ಮತ್ತು ಡಿ ಇದು ನಾರ್ಮಲ್ ಆಗಿ ಜಸ್ಟ್ ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಅದರಿಂದ ಹರಡೋದಿಲ್ಲ. ಅದು ಮೇನ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಅಂದರೆ ಬ್ಲಡ್ ಏನಾದರೂ ಯೂಶಲಿ ಕಂಟಾಮಿನೇಟೆಡ್ ಬ್ಲಡ್ ಇದ್ದರೆ ಯೂಶಲಿ ಈಗಂತೂ ಎಲ್ಲ ಬ್ಲಡ್ ಸ್ಕ್ರೀನಿಂಗ್ ಮಾಡೇ ಕೊಡ್ತಾರೆ. ಸೊ ಬಿಫೋರ್ 1990 ಆಗೋ ಚಾನ್ಸಸ್ ಇತ್ತು. ಈಗೇನಂತಂದರೆ ಈಗ ಅವರಿಗೇನಾದರೂ ನೀಡಲು ಚುಚ್ಚಿದ್ದು ನಮಗೆ ಚುಚ್ಚಿತು ಅಂತಂದರೆ, ಅಥವಾ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಆದರೂ ಸೆಕ್ಷುವಲ್ ಪಾರ್ಟ್ನರ್ಗೆ ಹಬ್ಬಬಹುದು, ಮದರ್ಲಿಂದ ಬೇಬಿ, ಅಂದರೆ ಮದರ್ ಒಂದು ವೇಳೆ ಹೆಪಟೈಟಿಸ್ ಬಿ ಅಥವಾ ಸಿ ಪಾಸಿಟಿವ್ ಇದ್ದರೆ ಪ್ರೆಗ್ನೆಂಟ್ ಇದ್ದಾಗೆ ಅದು ಬೇಬಿಗೆ ಹರಡ್ಬೋದು. ಆದರೆ ವೈರಲ್ ಹೆಪಟೈಟಿಸ್ ಎ ಮತ್ತು ಇ ವೈರಸ್ ಏನಂತಂದರೆ ಇದು ನಾವು ಕಂಟ್ಯಾಮಿನೇಟೆಡ್ ವಾಟರ್, ಅಂದರೆ ನೀರು ಎಸ್ಪೆಷಲಿ ಮಳೆಗಾಲದಲ್ಲಿ ವೇರ್ ವಾಟರ್ ಕಂಟ್ಯಾಮಿನೇಷನ್ ಇರುತ್ತಲ್ಲ ಆ ಟೈಪ್ ಈ ವೈರಸ್ ವಾಟರ್ಲಿ ಕಂಟ್ಯಾಮಿನೇಟ್ ಆಯ್ತಂದ್ರೆ ಅದು ಹರಡಬಹುದು.
2: ಇದಕ್ಕೆ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ರಿ ಸರ್, ವಿಧಗಳ ಬಗ್ಗೆ ತಿಳಿಸ್ಕೊಟ್ರಿ, ಮತ್ತೆ ಚಿಕಿತ್ಸಾ ಕ್ರಮ ಯಾವ ರೀತಿಯಾಗಿರುತ್ತೆ ಸರ್? ಇದಕ್ಕೆ
3: ಚಿಕಿತ್ಸಾ ಕ್ರಮಗಳು ಅಂದರೆ ನಾವು ಫಸ್ಟ್ ಏನಂತಂದರೆ ಈ ಹೆಪಟೈಟಿಸ್ ಬಿನ ಒಂದು ನಾವು ಇದು ಈ ಟೈಪ್ ಡಿವೈಡ್ ಮಾಡ್ಬೋದು, ಅಂದರೆ ಪ್ರಿವೆಂಟಿವ್ ಮೆಜರ್ಸ್ ಅಂತಂದರೆ ಆಗ್ಲಾರ್ದಂಗೆ ನೋಡ್ಬೇಕು ಫಸ್ಟ್, ಇನ್ನೊಂದು ಆಗಿದ್ಮೇಲೆ ಅದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಮಾಡೋದು. ಆಗ್ಲಾರ್ದಂಗೆ ನೋಡೋಕ್ಕೆ ಈ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ ಈಗ, ಐ ಥಿಂಕ್ ವ್ಯಾಕ್ಸಿನ್ ಅಂದರೆ ಈಗ ಎಲ್ಲರಿಗೆ ಗೊತ್ತಾಗಿದೆ ಅದೇ ಕೋವಿಡ್ ವ್ಯಾಕ್ಸಿನ್ ಆ ಟೈಪು. ಹೆಪಟೈಟಿಸ್ ಬಿ ವೈರಸ್ ವ್ಯಾಕ್ಸಿನ್ ಆದಷ್ಟು ಎಲ್ಲರೂ ಹೆಲ್ತ್ ಕೇರ್ ವರ್ಕರ್ಸ್, ಅಂದರೆ ಯಾರ್ಯಾರು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ, ನರ್ಸ್ ಆಗಿರ್ಬೋದು, ವಾರ್ಡ್ ಬಾಯ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾರು ಎಕ್ಸ್ಪೋಸ್ ಆಗಿರ್ತಾರೆ ಅವರೆಲ್ಲರೂ ವ್ಯಾಕ್ಸಿನ್ ತೊಗೊಳ್ಬೇಕು. ಅಥವಾ ವೈರಲ್ ಹೆಪಟೈಟಿಸ್ ಬಿ ಯಾರಾದರೂ ಫ್ಯಾಮಿಲಿಯಲ್ಲಿದ್ದರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಅವರು ಸೇಫ್ ಆಗಿರ್ತಾರೆ, ಅವರಿಗೆ ಅದು ಹಬ್ಬದಿಲ್ಲ. ಒಂದು ಇನ್ನೊಂದು ಟ್ರೀಟ್ಮೆಂಟ್ ಪಾರ್ಟಲ್ಲಿ ನಮ್ಮ ಹತ್ರ ಇದು ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ಗೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ನಾವು, ಬಟ್ ಆದರೆ ಅದು ನಾವು ಇನಿಷಿಯಲಿನೇ ಕಂಡುಹಿಡಿಬೇಕು. ಇನಿಷಿಯಲಿ ಅಂದರೆ ಹೆಪಟೈಟಿಸ್ ಬಿ ಮತ್ತು ಸಿ ಸ್ವಲ್ಪ ಇನಿಷಿಯಲ್ ಪಾರ್ಟಲ್ಲಿ ಏನು ಪೇಷಂಟ್ ಏನು ಪ್ರಾಬ್ಲಮ್ ಇರೋದಿಲ್ಲ, ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇದೆ ಅಂಥೇಳಿ. ಸೊ ಅದರ ಸಲುವಾಗಿ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದೀವಿ ಈಗ ಒಂದು 2 ಡೇಸಲ್ಲಿ. ಆದರೆ ಪೇಷಂಟ್ಗೇನು ಗೊತ್ತಿರಲ್ಲ, ಸುಮ್ಮನೆ ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇನಿಷಿಯಲ್ ಸ್ಟೇಜಸಲ್ಲಿ. ಸೊ ಇನಿಷಿಯಲ್ ಸ್ಟೇಜಸಲ್ಲೇ ನಾವು ಕಂಡುಹಿಡಿದೇವೆ ಅಂದರೆ ಅದಕ್ಕೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಕೊಟ್ಟು ಮುಂದೆ ಲಿವರ್ ಡ್ಯಾಮೇಜ್ ಆಗೋದು ಅಥವಾ ಅದು ಹಾನಿ ಆಗೋದನ್ನು ನಾವು ತಡೆಗಟ್ಟಬಹುದು.
2: ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಬಹುದು ಸರ್?
3: ಚಿಕಿತ್ಸೆಯಿಂದ ಹೆಪಟೈಟಿಸ್ ಬಿ ಇಂದ ಪೂರಾ ಅಂದರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗೋದು ಸ್ವಲ್ಪ ಕಷ್ಟ, ಆದರೆ ನಾವು ಇದನ್ನು ಕಂಟ್ರೋಲ್ ಮಾಡಿ ಮುಂದೆ ಅದರಿಂದ ಹಾನಿ ಆಗಲಾರದಂಗೆ ನಾವು ತಡೆಗಟ್ಟಬಹುದು.
2: ಅಂದರೆ ಈಗ ಹೆಪಟೈಟಿಸ್ ಬಿ ಇಂದ ಈ ಸೋಂಕಿಗೆ ಒಳಗಾದವರು ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ.
3: ಹೌದು, ಜೀವನ ಶೈಲಿಯಲ್ಲಿ ಅಷ್ಟೊಂದೇನು ಬದಲಾವಣೆ ಬೇಕಾಗಿಲ್ಲ, ಯಾಕಂತಂದ್ರೆ ಅದು ನಾರ್ಮಲ್ ಕ್ಯಾಜುವಲ್ ಕಾಂಟ್ಯಾಕ್ಟ್ ಇಂದ ಹರಡೋದಿಲ್ಲ, ಇದು ಮಾಡೋದಿಲ್ಲ. ಏನಂತಂದ್ರೆ ಅವರು ಒಂದು 6 ತಿಂಗಳಿಗೆ ಒಂದ್ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂತೇಳಿ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಆಕ್ಚುಲಿ ಅದು ವೈರಲ್ ಲೋಡ್ ಟೆಸ್ಟ್ ಮಾಡಿ ನೋಡಿ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಷ್ಟೇ. ಅದರ ಇಲ್ಲಾಂದ್ರೆ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ ಲೈಫ್ ಸ್ಟೈಲ್ ಅಲ್ಲಿ.
2: ಈಗ ಟ್ಯಾಟೂ ಹಾಕ್ಸ್ಕೊಳ್ಳೋದು ಕೆಲವೊಬ್ಬರು ಮಾಡ್ತಿರ್ತಾರೆ ಸರ್, ಅದರಿಂದ ಏನಾದರೂ ಈ ರೋಗ ಸ್ಪ್ರೆಡ್ ಆಗುತ್ತೆ?
3: ಒಳ್ಳೆ ಪ್ರಶ್ನೆ ಅದು. ಆಕ್ಚುಲಿ ಟ್ಯಾಟೂ ಈವನ್ ಟ್ಯಾಟೂ ಇಂದ ಕೂಡ ಹರಡೋ ಚಾನ್ಸಸ್ ಇರುತ್ತೆ ಅದು ಹೆಪಟೈಟಿಸ್ ಬಿ ಮತ್ತು ಸಿ. ಎಸ್ಪೆಷಲಿ ಟ್ಯಾಟೂ ಒಂದು ವೇಳೆ ಸ್ಟೆರಿಲೈಸ್ ಮಾಡಲಿಲ್ಲ ಅಂದರೆ ನೀಡಲ್ ಸ್ಟೆರಿಲೈಸೇಷನ್ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಹೆಪಟೈಟಿಸ್ ಬಿ ಸುಮ್ಮನೆ ಜಸ್ಟ್ ಮೇಲೆ ಮೇಲೆ ಕ್ಲೀನ್ ಮಾಡಿದ್ರೆ ಆಗೋದಿಲ್ಲ, ಅದು ಕರೆಕ್ಟ್ ಆಗಿ ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಇರುತ್ತೆ. ಅದು ಸ್ಟೆರಿಲೈಸ್ ಮಾಡಲಾರ್ದೆ ನೀವು ಈವನ್ ಟ್ಯಾಟೂ ಹಾಕೊಂಡ್ರು ಸಹಿತ ಚಾನ್ಸ್ ಇರುತ್ತೆ ಬರೋದು.
2: ಈಗ ಸರ್, ಆಗಲೇ ನೀವು ಲಿವರ್ ಸಿರೋಸಿಸ್ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಈ ಲಿವರ್ ಸಿರೋಸಿಸ್ ಲಿವರ್ ಕ್ಯಾನ್ಸರ್ ಇದಕ್ಕೇನು ವ್ಯತ್ಯಾಸ ಸರ್?
3: ಲಿವರ್ ಸಿರೋಸಿಸ್ ಅಂದರೆ ಲಿವರ್ ಡ್ಯಾಮೇಜ್ ಆಗಿರೋದು. ಲಿವರ್ ಡ್ಯಾಮೇಜ್ ಆಗಿರೋದು ಅಂತಂತಂದರೆ ಅದು ನಾರ್ಮಲ್ ಫಂಕ್ಷನಿಂಗ್ ಮಾಡ್ತಾ ಇರಲ್ಲ. ಕ್ಯಾನ್ಸರ್ ಅಂತಂದರೆ ನೀವು ಗೊತ್ತಿರ್ಬೋದು ಎಲ್ಲ, ಅಂದರೆ ಕ್ಯಾನ್ಸರ್ ಅಂತಂದರೆ ಅದು ಕ್ಯಾನ್ಸರ್ ಈಸ್ ನಥಿಂಗ್ ಬಟ್ ಅಬ್ನಾರ್ಮಲ್ ಆಗಿ ಬೆಳೀತಾ ಹೋಗುತ್ತೆ, ಅಂದರೆ ಒಳಗಡೆ ಗಡ್ಡೆ ಆಗಿ ಅಬ್ನಾರ್ಮಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದು, ಎಲ್ಲ ಕಡೆ ಬೆಳೀತಾ ಇರ್ತದೆ. ಅದು ಬೆಳೆಯೋದ್ರಿಂದ ಸರೌಂಡಿಂಗ್ ನಾರ್ಮಲ್ ಟಿಶ್ಯೂ ಏನಿರುತ್ತಲ್ಲ ಅದು ಸುದ ಎಫೆಕ್ಟ್ ಆಗಿ ಮುಂದೆ ಇದರಿಂದ ಹಾನಿ ಆಗ್ಬೋದು. ಲಿವರ್ ಸಿರೋಸಿಸ್ ಭಾಳ ದಿವಸ ಮೇಂಟೈನ್ ಮಾಡ್ಬೋದು, ಆದರೆ ಕ್ಯಾನ್ಸರ್ ಆದರೆ ಟ್ರೀಟ್ಮೆಂಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೊಟ್ಟರೆ ಸರಿ, ಇಲ್ಲಾಂದ್ರೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಅದನ್ನ ಪೇಷಂಟ್ ಜಾಸ್ತಿ ದಿವಸ ಉಳಿಸಕಾಗಂಗಿಲ್ಲ.
2: ಈ ಲಿವರ್ ಕ್ಯಾನ್ಸರ್ ರೋಗ ಲಕ್ಷಣಗಳೇನಿರ್ಬೇಕು ಕಾಣಬಹುದು ಸರ್?
3: ಲಿವರ್ ಕ್ಯಾನ್ಸರ್ ಅಂದ್ರೆ ಇನಿಷಿಯಲಿ ಅಂದ್ರೆ ಮೊದಲು ನಿಮ್ಗೆ ಪೇಷಂಟ್ ಗೆ ಸುಸ್ತಾಗೋದು ಅಥವಾ ಹಸಿವಾಗ್ಲಾರ್ದೆ ಇರೋದು ಅಥವಾ ವೇಟ್ ಲಾಸ್ ಆಗೋದು ಇದೆಲ್ಲ ಸಿಂಪ್ಟಮ್ಸ್ ಆಗ್ಬಹುದು. ಆಮೇಲೆ ಸ್ವಲ್ಪ ಸ್ವಲ್ಪ ಬರ್ತಾ ಬರ್ತಾ ಕಾಮಣಿ ಆಗ್ಬಹುದು, ಕಾಮಾಲೆ ಅಂದ್ರೆ ಜಾಂಡಿಸ್ ಅಥವಾ ಹೊಟ್ಟೆಲಿ ನೀರು ತುಂಬೋದು ಇವೆಲ್ಲ ಆಗ್ಬಹುದು. ಸೊ ಇದನ್ನು ನಾವು ಬೇಸಿಕಲಿ ಅಲ್ಟ್ರಾಸೌಂಡ್ ಅಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ಗುರುತಿಡಿಬಹುದು ಲಿವರ್ ಅಲ್ಲಿ ಕ್ಯಾನ್ಸರ್ ಇದೆಯಲ್ಲ ಅಂತ ಹೇಳಿ.
2: ಸರ್, ಈಗ ಆರಂಭದಲ್ಲಿ ಮಕ್ಕಳು ನ್ಯೂ ಬೋರ್ನ್ ಗಳಲ್ಲಿ ನಾವು ಈ ಜಾಂಡಿಸ್ ಆಗೋದನ್ನು ನೋಡಿದೀವಿ, ಅದು ಯಾವ ತರದ ಸಮಸ್ಯೆ ಮತ್ತೆ ಅದಕ್ಕೂ ಈ ಹೆಪಟೈಟಿಸ್ ಬಿಗು ಅಥವಾ ಲಿವರ್ ಸಂಬಂಧಿಸಿದ ಕಾಂಪ್ಲಿಕೇಶನ್ ಏನಾದ್ರು ಸಂಬಂಧ ಇದೆಯಾ?
3: ಅಂದ್ರೆ ಮಕ್ಕಳಲ್ಲಿ ಏನಂತಂದ್ರೆ ಈ ಮಕ್ಕಳಲ್ಲಿ ಹಬ್ಬೋದು ಅಂತಂದ್ರೆ ಮೇನ್ಲಿ ಮದರ್ ಇಂದ ಅಷ್ಟೇ ಹಬ್ಬಕ್ಕೂ. ಒಂದ್ ಮದರ್ ಅಲ್ಲಿ ಒಂದ್ ವೇಳೆ ಹೆಪಟೈಟಿಸ್ ಬಿ ವೈರಸ್ ಇತ್ತು ಅಂದ್ರೆ ಮಕ್ಕಳಿಗೆ ಅದು ಹರಡೋ ಚಾನ್ಸಸ್ ಇರುತ್ತೆ. ಆದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಒಂದು ವ್ಯಾಕ್ಸಿನ್ ಇದೆ. ನಾವು ಹುಟ್ಟಿದ ಕೂಡಲೇ ಅದೊಂದು ವ್ಯಾಕ್ಸಿನ್ ಮದರ್ ಅಲ್ಲಿ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಹೆಪಟೈಟಿಸ್ ಬಿ ವೈರಸ್ ಇದೆ ಅಂತ. ಅದು ಆಗಿದ್ಮೇಲೆ ಅವ್ರಿಗೆ ಹೇಳ್ಬೇಕು ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಹುಟ್ಟಿದ ಕೂಡಲೇ ನಾವು ಒಂದೊಂದು ಅದು ವ್ಯಾಕ್ಸಿನ್ ಕೊಟ್ಬಿಟ್ರೆ ಮಗುವಿಗೆ ಹಬ್ಬದಿಲ್ಲ. ಒಂದು ಅದು ಒಂದು. ಇನ್ನೊಂದು ಏನಂದ್ರೆ ಮಕ್ಕಳಲ್ಲಿ ಕಾಮಣ್ಣ ಯೋಗ ಬಹಳಷ್ಟು ರೀಸನ್ಸ್ ಇದಾವೆ. ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತೀವಿ ನಾವು. ಇನಿಷಿಯಲಿ ಸ್ವಲ್ಪ ಪ್ರೀಮೆಚೂರ್ ಡೆಲಿವರಿ ಅಂದ್ರೆ ಒಂದು 8 ತಿಂಗಳು ಒಂದ್ ವೇಳೆ ಮಗು ಬೇಗನೆ ಹುಟ್ಟಿತು ಅಂತಂದ್ರೆ ಸಹಿತ ಒಂದೊಂದ್ಸಲ ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತ ಆಗತ್ತೆ. ಆದ್ರೆ ಅದು ಯೂಶ್ವಲಿ ಒಂದು 2-3 ಡೇಸ್ 1 ವೀಕ್ ಅಲ್ಲಿ ಕಡಿಮೆ ಆಗುತ್ತೆ. ಬಟ್ ಬೇರೆ ಮೆಟಬಾಲಿಕ್ ಲಿವರ್ ಡಿಸೀಸ್ ನಾನಾ ಕಾರಣಗಳಿರ್ತವೆ, ಅದು ಬಹಳ ರೇರ್.
2: ಸರಿ, ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ, ಈ ವ್ಯಾಕ್ಸಿನ್ ಯಾವ ವಯಸ್ಸಿನವ್ರು ತಗೋಬೇಕು? ಇದೇನಾದ್ರೂ ಇದು ನಾವು ಯೂನಿವರ್ಸಲ್ ಇಮ್ಯುನೈಸೇಷನ್ ಅಲ್ಲಿ ಇನ್ಕ್ಲೂಡೆಡ್ ಇದೆಯಾ?
3: ಹೌದು, ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಇದು ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದೆ ಹೆಪಟೈಟಿಸ್ ಬಿ ವೈರಸ್. ಬಟ್ ಹೆಪಟೈಟಿಸ್ ಸಿಗೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ, ಬಿಕಾಸ್ ಅದು ಬೇರೆ ರೀಸನ್ಸ್ ಇದಾವೆ. ಹೆಪಟೈಟಿಸ್ ಸಿಗೆ ವ್ಯಾಕ್ಸಿನ್ ಇಲ್ಲ, ಬಟ್ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ. ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂದ್ರೆ DPT, ಪೋಲಿಯೋ ಅದ್ರ ಜೊತೆನೆ ಯೂಶ್ವಲಿ ಹುಟ್ಟಿದಾಗೆ ಕೊಟ್ಟಿರ್ತಾರೆ. ಅದು ಇದರ ರೀಸೆಂಟ್ ಆಗಿ ಮೇಬಿ ಅರೌಂಡ್ ಲಾಸ್ಟ್ 15-20 ವರ್ಷದಿಂದ ಅದು ಗವರ್ಮೆಂಟ್ ಆಫ್ ಇಂಡಿಯಾ ಇನ್ಕ್ಲೂಡ್ ಮಾಡಿದೆ ಹೆಪಟೈಟಿಸ್ ಬಿ.
2: ಈ ಒಟ್ಟು 5 ವಿಧಗಳಲ್ಲಿ ನೀವು ಹೇಳಿದಾಗ ಒಂದು ವಿಧಕ್ಕೆ ಮಾತ್ರ ಲಸಿಕೆ
3: ಲಭ್ಯ ಇದೆ. ಆದ್ರೆ ಇನ್ನೊಂದು 2 ಇದೆ ಅಂದ್ರೆ ಹೆಪಟೈಟಿಸ್ ಹೇಗೂ ಇದೆ. ಆದ್ರೆ ಅದು ಯೂಶ್ವಲಿ ಏನಂದ್ರೆ ಹೆಪಟೈಟಿಸ್ ಎ ಇಂದ ಮುಂದೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂದ್ರೆ ಮುಂದೆ ಲಿವರ್ ಹಾನಿ ಆಗೋ ಚಾನ್ಸಸ್ ಕಡಿಮೆ. ಅಂದ್ರೆ ಜಾಂಡಿಸ್ ಆಗುತ್ತೆ ಕಡಿಮೆ ಆಗುತ್ತೆ 1 ತಿಂಗಳಲ್ಲಿ. ಸೊ ಯೂಶ್ವಲಿ ನಾವು ಅದಕ್ಕೆ ವ್ಯಾಕ್ಸಿನ್ ಕೊಡೋದು ಬೇಕಾಗಲ್ಲ.
2: ಸರ್, ಆಗ್ಲೇ ನೀವು ಈ ಹೆಪಟೈಟಿಸ್ ಬಿ ಆರಂಭದಲ್ಲಿ ಯಾವುದೇ ಲಕ್ಷಣಗಳಿರಲ್ಲ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ, ಯಾವೆಲ್ಲ ಟೆಸ್ಟ್ ಗಳು ಮಾಡ್ತಾರೆ ಸರ್ ಸಾಮಾನ್ಯವಾಗಿ ರೋಗ ಪತ್ತೆ ಹಚ್ಚಲಿಕ್ಕೆ?
3: ಹೌದು, ಅದೊಂದು ಸಿಂಪಲ್ ಬ್ಲಡ್ ಟೆಸ್ಟ್, ಒಂದು HBsAg ಅಂತ ಮಾಡ್ತೀವಿ ನಾವು, ಸರ್ಫೇಸ್ ಆಂಟಿಜನ್ ಅಂತೀವಿ. HBsAg ಟೆಸ್ಟ್ ಸಿಂಪಲ್ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಗೊತ್ತಾಗುತ್ತೆ ಇದು ಹೆಪಟೈಟಿಸ್ ಬಿ ಅಂತ. NTHCV ಅಂದ್ರೆ ಹೆಪಟೈಟಿಸ್ ಸಿ ಸಲುವಾಗಿ ನಾವು NTHCV ಅಂತ ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್ ಇದೆ, ಅದು ಎಲ್ಲ ಲ್ಯಾಬ್ ಅಲ್ಲಿ ಮಾಡ್ತಾರೆ. ಅದು ಅದು ಮಾಡಿದ್ರೆ ಗೊತ್ತಾಗುತ್ತೆ ಅದು ಹೆಪಟೈಟಿಸ್ ಬಿ ಮತ್ತು ಸಿ ಇದೆಯಾ ಇಲ್ಲ.
2: ಹಾಗಾದ್ರೆ ಈ ಹೆಪಟೈಟಿಸ್ ಬಿ ಸೋಂಕಿನಿಂದ ಬಳಲ್ತಿರೋರು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕು ಸರ್?
3: ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಾ ಇಲ್ಲ ಅಂತ ನೋಡಕ್ಕೆ ಸ್ವಲ್ಪ ಇನಿಷಿಯಲ್ ಟೆಸ್ಟ್ ಮಾಡ್ತೀವಿ, ಅಂದ್ರೆ ವೈರಲ್ ಲೋಡ್ ಎಷ್ಟಿದೆ ಅಂತ ನೋಡ್ತೀವಿ. ಅಂದ್ರೆ ಸ್ವಲ್ಪ ಜನಕ್ಕೆ ಈ ವೈರಲ್ ಲೋಡ್ ಜಾಸ್ತಿ ಇರಲಿಲ್ಲ ಅಂದ್ರೆ ಕೊಡೋದಿಲ್ಲ ಇನಿಷಿಯಲ್. ಸ್ವಲ್ಪ ವೈರಲ್ ಲೋಡ್ ಜಾಸ್ತಿ ಇತ್ತು ಅಂತಂದ್ರೆ ನಾವು ಸ್ಟಾರ್ಟ್ ಮಾಡಿದ್ರೆ ಯೂಶ್ವಲಿ ಇಂಡೆಫಿನೆಟ್ ಥೆರಪಿ ಅಂದ್ರೆ ಬಹಳ ದಿವಸ ತಗೋಬೇಕಾಗತ್ತೆ.
2: ಸರ್, ಈ ಮದ್ಯಪಾನ ಧೂಮಪಾನ ಮತ್ತು ಈ ಬೇರೆ ಬೇರೆ ಈ ದುಶ್ಚಟಗಳು ಯಾವ ರೀತಿ ನಮ್ಮ ಎಕರೆ ಮೇಲೆ ಪರಿಣಾಮ ಆಗುತ್ತೆ?
3: ಮದ್ಯಪಾನ ಅಂತೂ ಹೆಪಟೈಟಿಸ್ ಬಿ ಬಿಟ್ರೆ, ಹೆಪಟೈಟಿಸ್ ಬಿ ಸಿ ಬಿಟ್ರೆ ಮದ್ಯಪಾನದಿಂದ ಎಕರತ್ತು ಡ್ಯಾಮೇಜ್ ಆಗೋದು ಬಹಳ ಕಾಮನ್. ಯಾಕಂದ್ರೆ ನಾವು ನೋಡೋದು ಪೇಷಂಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 70% ಜನ ಮದ್ಯಪಾನದಿಂದ ಲಿವರ್ ಡ್ಯಾಮೇಜ್ ಆಗಿದ್ದವರು ಬಂದಿರ್ತಾರೆ. ಅದು ಎಸ್ಪೆಷಲಿ ಯಾರು ಡೈಲಿ ತಗೋತಾರೆ ಮದ್ಯಪಾನ, ಆಲ್ಕೋಹಾಲ್ ಇಂಟೇಕ್ ಡೈಲಿ ಇರುತ್ತಲ್ಲ, ಅವರಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಧೂಮಪಾನದಿಂದ ಡೈರೆಕ್ಟ್ ಆಗಿ ಲಿವರ್ಗೆ ಎಫೆಕ್ಟ್ ಆಗಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಅದು ಕ್ಯಾನ್ಸರ್ ಎಸ್ಪೆಷಲಿ ಲಂಗ್ ಕ್ಯಾನ್ಸರ್ ಅದೆಲ್ಲ ಆಗೋ ಚಾನ್ಸಸ್ ಇರ್ತಾವ ಆಕ್ಚುಲಿ, ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್.
2: ಸರಿ, ಇನ್ನೊಂದು ಇತ್ತೀಚೆಗೆ ತುಂಬಾ ಕೇಳ್ತಿರೋದು ಈ ಫ್ಯಾಟಿ ಲಿವರ್ ಸಮಸ್ಯೆ. ಈ ಫ್ಯಾಟಿ ಲಿವರ್ ಸಮಸ್ಯೆ ಅಂದ್ರೆ ಏನು ಸರ್, ಇದ್ರ ಲಕ್ಷಣಗಳೇನು?
3: ಹೌದು, ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಅಲ್ಲಿ ಫ್ಯಾಟ್ ಅಕಮಲೇಷನ್ ಅಂದ್ರೆ ಕೊಬ್ಬು ಪ್ರಮಾಣ ಹೆಚ್ಚಾಗಿರೋದು ಆಕ್ಚುಲಿ. ಇದು ಇಂಡಿಯಾದಲ್ಲಿ, ಇನ್ಫ್ಯಾಕ್ಟ್ ಇಂಡಿಯಾ ಈಗ ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತೀವಿ. ಯಾಕಂದ್ರೆ ಡಯಾಬಿಟಿಸ್ ಇಂಡಿಯಾದಲ್ಲಿ ಬಹಳ ಕಾಮನ್ ಆಗಿದೆ. ಸೊ ಫ್ಯಾಟಿ ಲಿವರ್ ಡಯಾಬಿಟಿಸ್ ಅಲ್ಲಿ ಅಂದ್ರೆ ಶುಗರ್ ಇದ್ದವರಿಗೆ ಫ್ಯಾಟಿ ಲಿವರ್ ಆಗೋದು ಬಹಳ ಕಾಮನ್, ಬಹಳ ಸಾಮಾನ್ಯವಾಗಿ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಫ್ಯಾಟಿ ಲಿವರ್ ಆಗ್ಬಹುದು. ಆರ್ ಅದರ್ವೈಸ್ ಓವರ್ ವೇಟ್, ಒಬೆಸಿಟಿ ಅಂತೀವಿ ಅಂದ್ರೆ ತುಂಬಾ ದಪ್ಪ ಇರೋರು, ಅವರಿಗೆ ಫ್ಯಾಟಿ ಲಿವರ್ ಆಗ್ಬಹುದು. ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರೋರು, ಅವರಿಗೆ ಫ್ಯಾಟಿ ಲಿವರ್ ಆಗ್ಬಹುದು. ಈವನ್ ಈ ಫ್ಯಾಟಿ ಲಿವರ್ ಇಂದಾನು, ಈಗ ಮೊದಲು ನಾವು 20 ವರ್ಷ ಹಿಂದೆ ಫ್ಯಾಟಿ ಲಿವರ್ ಇಂದ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಂದ್ಕೊಂಡಿದ್ವಿ. ಬಟ್ ಈಗ ನೋಡಿದ್ರೆ, ಲಾಸ್ಟ್ 20 ವರ್ಷದಿಂದ ಸ್ಟಡೀಸ್ ನೋಡಿದ್ರೆ, ಫ್ಯಾಟಿ ಲಿವರ್ ಕೂಡ ಸಿರೋಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಈವನ್ ಕ್ಯಾನ್ಸರ್ ಆಗೋ ಚಾನ್ಸಸ್ನು ಇರುತ್ತೆ. ಸೊ ಅದಕ್ಕೆ ಈವನ್ ಡಯಾಬಿಟಿಸ್ ಇದ್ದವರು ಅಥವಾ ತುಂಬಾ ದಪ್ಪ ಇರೋರು, ಒಬೆಸಿಟಿ ಇರೋರು, ಅವರು ಸ್ವಲ್ಪ ಫ್ಯಾಟಿ ಲಿವರ್ಸ್ಗೆ ಚೆಕ್ ಮಾಡಿ ನೋಡಿ, ಅದ್ರ ಪ್ರಕಾರ ನಾವು ಡಯಾಬಿಟಿಸ್ ಕಂಟ್ರೋಲ್ ಅಂದ್ರೆ ಶುಗರ್ ಕಂಟ್ರೋಲ್ ಮಾಡಿ, ವೇಟ್ ತಗ್ಗಿಸಿ, ಫಿಸಿಕಲ್ ಎಕ್ಸಸೈಸ್ ಮಾಡಿ, ಡಯಟ್ ಅಲ್ಲಿ ಕಂಟ್ರೋಲ್ ಮಾಡಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು.
2: ಪತ್ತೆ ಹಚ್ಚೋದು ಹೇಗೆ ಸರ್ ಫ್ಯಾಟಿ ಲಿವರ್ ಇಂದ ನಾವು ಬಳಲ್ತಾ ಇದೀವ ಇಲ್ವ ಅಂತ?
3: ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಅದು ಫ್ಯಾಟಿ ಲಿವರ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ.
2: ಅಂದ್ರೆ ಬೇರೆ ಲಕ್ಷಣಗಳೇನಿರಲ್ವಾ ದೇಹದಲ್ಲಿ, ಸುಸ್ತು ಆಯಾಸ ಆ ಥರದ?
3: ಇಲ್ಲ, ಯೂಶ್ವಲಿ ಇನಿಷಿಯಲಿ ಅಂತೂ ಏನೂ ಇರೋದಿಲ್ಲ ಪೇಷಂಟ್ಗೆ. ಬೇರೆ ಅಂದ್ರೆ ಶುಗರ್ಗೆ ಇರೋ ಸಿಂಪ್ಟಮ್ಸ್ ಇರ್ತವೆ ಪೇಷಂಟ್, ಯೂಶ್ವಲಿ ಶುಗರ್ ಇದ್ರೆ ಶುಗರ್ ಸಿಂಪ್ಟಮ್ಸ್ ಇರ್ತವೆ. ಬಟ್ ಫ್ಯಾಟಿ ಲಿವರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನು ನಾರ್ಮಲಿ ಏನು ಸಿಂಪ್ಟಮ್ಸ್ ಇರಲ್ಲ. ಸ್ವಲ್ಪ ರೈಟ್ ಸೈಡ್ ಅಬ್ಡಾಮಿನಲ್ ಅಂದ್ರೆ ಹೊಟ್ಟೆ ನೋವು ಆಗ್ಬಹುದು, ಬಟ್ ಅದೇನು ಎಲ್ರಿಗೂ ಇರಬೇಕಂತೇನಿಲ್ಲ.
2: ರೈಟ್ ಸೈಡ್
3: ಲಿವರ್ ಇರುತ್ತಲ್ಲ, ಸ್ವಲ್ಪ ಮೈಲ್ಡ್ ಸ್ವಲ್ಪ ಪೇನ್ ಆದ್ರೆ ಆಗ್ಬಹುದು. ಅಂದ್ರೆ ಅದು ಪೇನ್ ಆಗಿದ ಕೂಡಲೇ ಫ್ಯಾಟಿ ಲಿವರ್ ಅಂತಲ್ಲ.
2: ಅಂದ್ರೆ ಯಾವಾಗ ಪೇನ್ ಆಗುತ್ತೆ ಸರ್, ಏನು ಊಟ ಮಾಡಿದಾಗ ಆಗುತ್ತಾ ಅಥವಾ ನಾರ್ಮಲ್ ಇದ್ದಾಗ ಆಗುತ್ತಾ?
3: ಇಲ್ಲ, ನಾರ್ಮಲ್ ಇದ್ದಾಗೂ ಆಗ್ಬಹುದು. ಅಂದ್ರೆ ಅದು ಪೇನ್ ಆಗುತ್ತೆ ಅಂತ ಖಾತ್ರಿ ಇಲ್ಲ, ಸ್ವಲ್ಪ ಬಹಳ ಕಡಿಮೆ ಪ್ರಮಾಣದ ಜನದಲ್ಲಿ ಆಗತ್ತೆ. ನಾರ್ಮಲಿ ಬಹಳಷ್ಟು ಜನಕ್ಕೆ ಏನು ಸಿಂಪ್ಟಮ್ಸ್ ಇರಲ್ಲ, ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ.
2: ಇದಕ್ಕೇನು ಸರ್ ಚಿಕಿತ್ಸಾ ಕ್ರಮ?
3: ಅದೇ ಅಂದ್ರೆ ಫ್ಯಾಟಿ ಲಿವರ್ಗೆ ರೀಸನ್ಸ್ ಅಂದ್ರೆ ಡಯಾಬಿಟಿಸ್, ಒಬೆಸಿಟಿ ಅಂದ್ರೆ ದಪ್ಪ ಇರೋರು, ಅದು ಮೇನ್ ಅಂತಂತಂದ್ರೆ ಒಂದು ಫಿಸಿಕಲ್ ಎಕ್ಸಸೈಸ್. ಈಗ ನಾಳೆ ವಿ ಆರ್ ನಾಟ್ ಡೂಯಿಂಗ್ ಮೋಸ್ಟ್ ಆಫ್ ನಮ್ದು ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ನಾವು ಕೂತ್ಕೊಂಡೇ ಕೆಲಸ ಮಾಡ್ತೀವಿ, ಸೊ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ. ಸೊ ಫಿಸಿಕಲ್ ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್, ಅಟ್ ಲೀಸ್ಟ್ 40 minutes ಬ್ರಿಸ್ಕ್ ವಾಕಿಂಗ್. ಡಯಟ್ ಅಲ್ಲಿ ಅಂತಂದ್ರೆ ಊಟದಲ್ಲಿ ನಾವು ಕೊಬ್ಬು ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ, ಸ್ವೀಟ್ಸ್ ಅಂದ್ರೆ ಸಿಹಿ ತಿನಿಸು ಕಡಿಮೆ ಮಾಡಿ, ಶುಗರ್ ಇದ್ದವರಿಗೆ ಶುಗರ್ ಕಂಟ್ರೋಲ್ ಮಾಡಿ, ಒಬೆಸಿಟಿ ಅಂದ್ರೆ ದಪ್ಪ ಇರೋರು ವೇಟ್ ಲಾಸ್ ಮಾಡ್ಕೋಬೇಕು, ಇದೆಲ್ಲ ಮಾಡಿ ಇದನ್ನ ಕಂಟ್ರೋಲ್ ಮಾಡಬಹುದು.
2: ಸರಿ, ಸಾಮಾನ್ಯ ಜನರಲ್ಲಿ ಈ ಹೆಪಟೈಟಿಸ್ ಮತ್ತೆ ಜಾಂಡಿಸ್ ಇವನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ
3: ಅಂದ್ರೆ, ಜಾಂಡಿಸ್ ನಾವು ಹೆಪಟೈಟಿಸ್ ಅಂದ್ರೆ ಒಂದು ಡಿಸೀಸ್, ಇದು ರೋಗ ಇದು. ಆದ್ರೆ ಜಾಂಡಿಸ್ ಇಟ್ಸ್ ಎ ಸಿಂಪ್ಟಮ್ ಅಂತಂದ್ರೆ ರೋಗದ ಲಕ್ಷಣ ಇದು. ಜಾಂಡಿಸ್ ಡಿಸೀಸ್ ಅಲ್ಲ, ಜಾಂಡಿಸ್ ರೋಗ ಅಲ್ಲ, ಜಾಂಡಿಸ್ ರೋಗದ ಲಕ್ಷಣ ಇದು ಆಕ್ಚುಲಿ. ಸೊ ಜಾಂಡಿಸ್ ಹೆಪಟೈಟಿಸ್ ನಿಂದ ಆಗ್ಬಹುದು, ಆಲ್ಕೋಹಾಲ್ ಮದ್ಯಪಾನದಿಂದ ಆಗಿರೋದು ಇದರಿಂದ ಆಗ್ಬಹುದು, ಬೇರೆ ಎಷ್ಟೋ ರೀಸನ್ಲಿಂದ ಆಗ್ಬಹುದು. ಜಾಂಡಿಸ್ ಅಂತಂದ್ರೆ ಒಂಥರ ಜ್ವರ ಇದ್ದಂಗೆ, ಅದು ಒಂದರ ಲಕ್ಷಣ ಅಷ್ಟೇ. ಅದು ಲಕ್ಷಣ ಇದ್ರೆ ನಾವು ಅದು ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತೆ.
2: ಹಾಗಾದ್ರೆ ಹೆಪಟೈಟಿಸ್ ಬಿ ಸೋಂಕು ತಗುಲಿದ್ರೆ ಸಾಮಾನ್ಯ ಜೀವನ ನಡೆಸಬಹುದು?
3: ಸಾಮಾನ್ಯ ಜೀವನ
2: ನಡೆಸಬಹುದು, ವಿಶೇಷ ಕಾಳಜಿ ಅವಶ್ಯಕತೆ?
3: ವಿಶೇಷ ಕಾಳಜಿ ಅವಶ್ಯಕತೆ ಇಲ್ಲ, ಇದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂತ ಹೇಳಿ, ಮೇ ಬಿ ಒನ್ಸ್ 6 ತಿಂಗಳಿಗೆ ಒಂದ್ಸಲ, 1 ವರ್ಷಕ್ಕೆ ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದರದ್ದು ಅವಶ್ಯಕತೆ ಇತ್ತು ಅಂದ್ರೆ ಅದರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು, ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಅದ್ರೊಳಗೆ ಲೇಟರ್ ಸ್ಟೇಜ್ ಕಂಪ್ಲೀಟ್ಲಿ ಲಿವರ್ ಡ್ಯಾಮೇಜ್ ಆಗಿದ್ಮೇಲೆ ಬಂದ್ರೆ ಸ್ವಲ್ಪ ಕಷ್ಟ, ಅದಕ್ಕೆ ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಬೇಕಾಗ್ಬಹುದು.
2: ಈ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಏನು ಮತ್ತೆ ಇದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ?
3: ಅಂದ್ರೆ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಈ ಸಿರೋಸಿಸ್ ಆಫ್ ಲಿವರ್ ಅಲ್ಲಿ ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ, ಅಂದ್ರೆ ಅದರ ಫಂಕ್ಷನಿಂಗ್ ನಾರ್ಮಲ್ ಇರಲ್ಲ. ಲೇಟರ್ ಸ್ಟೇಜ್ ಅಲ್ಲಿ ಅದರಿಂದ ಕಂಪ್ಲೀಟ್ಲಿ ಫಂಕ್ಷನ್ ಮಾಡಲಾರ್ದೇನೆ ಹೊಟ್ಟೆಯಲ್ಲಿ ನೀರು ತುಂಬೋದು, ಕಾಮಣಿ ಜಾಸ್ತಿ ಆಗೋದು ಎಲ್ಲ ಆಗ್ಬಹುದು. ಅದಕ್ಕೆ ಒಂದೇ ಒಂದು ಟ್ರೀಟ್ಮೆಂಟ್ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್. ಅದು ಲಿವರ್ ತೆಗೆದು ನಾವು ಇನ್ನೊಂದು ಲಿವರ್ ಹಾಕ್ಬಹುದು. ಅದರಲ್ಲಿ ಎರಡು ಟೈಪ್ ಇದೆ, ಯಾರೋ ಒಬ್ಬರು ಆಕ್ಸಿಡೆಂಟ್ ಅಲ್ಲಿ ಮೃತ್ಯು ಹೊಂದಿದವ್ರದ್ದು ಅವ್ರದ್ದು ಲಿವರ್ ತೊಗೊಂಡು ಹಾಕ್ಬಹುದು. ಇನ್ನೊಂದು ಈವನ್ ಲಿವಿಂಗ್ ಪರ್ಸನ್ ಅಂದ್ರೆ ರಿಲೇಟಿವ್ಸ್ ಕೂಡ ಅರ್ಧ ಲಿವರ್ ಡೊನೇಟ್ ಮಾಡಬಹುದು, ಅರ್ಧ ಲಿವರ್ ನಾವು ತಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಅವ್ರಿಗೆ ಯಾರು ಕೊಟ್ಟವ್ರಿಗೆ ಅವ್ರಿಗೆ ಏನು ಹಾನಿ ಆಗಲ್ಲ, ಯಾಕಂದ್ರೆ ಲಿವರ್ ರೀಜನರೇಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಈ ವಿದಿನ್ 1-6 ತಿಂಗಳಲ್ಲಿ ಲಿವರ್ ನಾರ್ಮಲ್ ಸೈಜ್ ಬಂದ್ಬಿಡುತ್ತೆ, ಡೋನರ್ ಅಲ್ಲಿ ಅಂದ್ರೆ ಯಾರು ಕೊಟ್ಟಿರ್ತಾರ ಅವರಿಗೆ. ಸೊ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಈಗ ಎಟ್ ಪ್ರೆಸೆಂಟ್ ಕಾಸ್ಟ್ ತುಂಬಾ ಅಂದ್ರೆ ಎಕ್ಸ್ಪೆನ್ಸಿವ್ ಇದೆ. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ನಿಮಗೆ ಒಂದು 20 ಲಕ್ಷ ರೂಪಾಯಿ ಮೇಲೆ ಆಗ್ಬಹುದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈಸಿ, ಯಾಕಂದ್ರೆ ಎರಡು ಕಿಡ್ನಿ ಇರ್ತವೆ, ಸೊ ಒಂದ್ ಕಿಡ್ನಿ ತೆಗೆದು ನಾವು ಇದು ಮಾಡಬಹುದು, ಆದ್ರೆ ಲಿವರ್ ಇರೋದು ಒಂದೇ. ಸೊ ಹಂಗಾಗಿ ಸ್ವಲ್ಪ ಈಗ ಇನ್ನೂ ಮೇ ಬಿ ಒಂದು ಇನ್ನೊಂದು 5-6 ವರ್ಷದಲ್ಲಿ ಕಾಸ್ಟ್ ತಗ್ಗಿಸಬಹುದು, ಕಡಿಮೆ ಆಗ್ಬಹುದು, ಬಟ್ ಈಗ ಎಟ್ ಪ್ರೆಸೆಂಟ್ ಕಾಸ್ಟ್ ಸ್ವಲ್ಪ ಹೆಚ್ಚಿಗೆ ಇದೆ.
2: ಯಾರು ಲಿವರ್ ತಗೊಂಡಿರ್ತಾರಲ್ಲ ಸರ್ ರೆಸಿಪಿಯಂಟ್, ಅವರೆಲ್ಲ ರೀಜನರೇಟ್ ಆಗಲ್ವಾ?
3: ಆಗತ್ತೆ
2: ಅವರಲ್ಲೂ,
3: ಅವರು ಯಾಕಂದ್ರೆ ಓನ್ಲಿ ಹಾಫ್ ಆಫ್ ದ ಲಿವರ್ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಸೊ ಅದು ಅದನ್ನು ಕೂಡ ರೀಜನರೇಟ್ ಆಗುತ್ತೆ.
2: ಓಕೆ, ಮೊದಲಿನ ಥರನೇ ಅವ್ರ ಜೀವನ ಶೈಲಿ ನಡೆಸಬಹುದು. ಆದ್ರೆ ಏನಾದ್ರೂ ಮೆಡಿಸಿನ್ಸ್ ತಗೋಬೇಕಾ ಸರ್?
3: ಅದು ಇನಿಷಿಯಲ್ ಒಂದೆರಡು ವರ್ಷ ಅದು ಇಮ್ಯುನೋ ಸಪ್ರೆಸಿವ್ ಅಂದ್ರೆ ಅದು ರಿಜೆಕ್ಷನ್ ಆಗಬಾರದು ಅಂತ ಹೇಳಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದು ರಿಜೆಕ್ಷನ್ ಆಗಬಾರ್ದಂತ ಇಮ್ಯುನೋ ಸಪ್ರೆಸಿವ್ ಥೆರಪಿ ಅಂತ ಕೊಡ್ತಾರೆ ಒಂದೆರಡು ವರ್ಷ. ಆದ್ರೆ ಮದ್ಯಪಾನ ಮಾಡೋರು ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿ ಮುಂದೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಫಿಸಿಕಲ್ ಎಕ್ಸಸೈಸ್ ಆಗಲಿ ಅಥವಾ ಹೆಲ್ದಿ ಊಟ ಆಗಲಿ ಅದೆಲ್ಲ ನಾವು ಕಾಳಜಿ ವಹಿಸ್ಬೇಕು.
2: ಇದು ಸಕ್ಸಸ್ ರೇಟ್ ಯಾವ ರೀತಿ ಇದೆ ಸರ್ ಈ ಟ್ರಾನ್ಸ್ಪ್ಲಾಂಟೇಶನ್?
3: ಟ್ರಾನ್ಸ್ಪ್ಲಾಂಟೇಶನ್ ಈಗೆಲ್ಲ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅರೌಂಡ್ ಆಲ್ಮೋಸ್ಟ್ 5 ಇಯರ್ಸ್ ಸರ್ವೈವಲ್ ಅಂತೀವಿ ನಾವು, ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಐದು ವರ್ಷ ತನಕ ಎಷ್ಟು ಜನ ಬದುಕ್ತಾರೆ ನೋಡ್ತೀವಿ. ಆಲ್ಮೋಸ್ಟ್ 80% 5 ಇಯರ್ ಸರ್ವೈವಲ್ ರೇಟ್ ಇದೆ. ಅಂದ್ರೆ ಆಲ್ಮೋಸ್ಟ್ 100ರಲ್ಲಿ 80 ಜನ 5 ವರ್ಷಕ್ಕಿಂತ ಹೆಚ್ಚಿಗೆ ಬಾಳ್ತಾರೆ.
2: ಈಗ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೆಪಟೈಟಿಸ್ ಬಿ ಅಥವಾ ಬೇರೆ ಹೆಪಟೈಟಿಸ್ ವಿಧ ಸೋಂಕು ತಗಲಿದ್ದರೆ ಮನೆಯವರು ಯಾವ ರೀತಿ ಅವ್ರನ್ನ ನೋಡ್ಕೋಬೇಕು, ಅವರ ಮಾನಸಿಕ ಆರೋಗ್ಯದ ಕಾಳಜಿ ಮಾಡ್ಬೇಕು ಸರ್?
3: ಇದೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಒಂದು ಹೆಪಟೈಟಿಸ್ ಬಿ ಅಂದ ಕೂಡಲೇ ಜನ ಇದನ್ನ ಎಚ್ ಐ ವಿಗೆ ಕಂಪೇರ್ ಮಾಡ್ಬಿಡ್ತಾರೆ, ಏಡ್ಸ್ ಕಂಪೇರ್ ಮಾಡ್ತಾರೆ. ಎಚ್ ಐ ವಿ ಬೇರೆ, ಇದು ಬೇರೆ. ಅದು ಸ್ವಲ್ಪ ನಾವು ಜನಗಳಿಗೆ ತಿಳಿಸ್ಬೇಕು. ಈ ಹೆಪಟೈಟಿಸ್ ಬಿ ಒಂದ್ ಕೂಡಲೇ ಹೆಪಟೈಟಿಸ್ ಬಿ ಬಂದ ಕೂಡಲೇ ಅವನಿಗೆ ಒಂಥರ ಅಸ್ಪೃಶ್ಯತ ಮನೋಭಾವ ಎಂದು ಬಹಳ ಜನ ನೋಡ್ತಾರೆ. ಅದು ನಾವು ಅದನ್ನು ನಾವು ಜನಗಳಿಗೆ ತಿಳಿಸಿ ಅದೇನು ಬೇಕಾಗಿಲ್ಲ, ಅವ್ರ ಜೊತೆ ಇರೋದು, ಅವ್ರ ಜೊತೆ ಊಟ ಮಾಡೋದು, ಅವ್ರ ಜೊತೆ ಕ್ಯಾಜುವಲ್ ಕಾಂಟ್ಯಾಕ್ಟ್, ಇದರಿಂದ ಏನೂ ಹರಡೋದಿಲ್ಲ. ಆದರೆ ಏನಂತಂದರೆ ಒಂದು ಫ್ಯಾಮಿಲಿ ಮೆಂಬರ್ಸ್, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ವ್ಯಾಕ್ಸಿನ್ ತೊಗೊಂಡ್ಬಿಡ್ಬೇಕು ಅಷ್ಟೇ. ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಎಲ್ಲರಿಗೂ ಪ್ರೊಟೆಕ್ಷನ್ ಇರುತ್ತೆ. ರೋಗಿಗೆ ಮಾತ್ರ ಮೆಡಿಕಲ್ ಚೆಕಪ್ ಅಂದ್ರೆ ಒನ್ಸಿನ 6 ತಿಂಗಳಿಗೆ 1 ಸಲ 1 ವರ್ಷಕ್ಕೆ 1 ಸಲ ಮೆಡಿಕಲ್ ಚೆಕಪ್ ಮಾಡಿ ಟ್ರೀಟ್ಮೆಂಟ್ದ ಅವಶ್ಯಕತೆ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ನಾವು ನೋಡ್ಬೋದು.
2: ಸರ್, ಈಗ ನೀವು ಆಗಲೇ ಹೇಳಿದ್ರಿ ಯಾವ ರೀತಿ ಇದು ಹೆಪಟೈಟಿಸ್ ಬಿ ಹರಡುತ್ತೆ ಅಂತ, ಲೈಂಗಿಕ ಸಂಪರ್ಕದಿಂದ ಹರಡುತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ಹೆಪಟೈಟಿಸ್ ಬಿ ಇಂದ ಬಳಲುತ್ತಿರೋ ಯುವಕ ಮುಂದೆ ಮದುವೆ ಪ್ಲಾನಿಂಗ್ ಮಾಡ್ಕೋಬಹುದು ಸರ್?
3: ಹೌದು, ಡೆಫಿನೆಟ್ಲಿ ಹೆಪಟೈಟಿಸ್ ಬಿ ಇಂದ ಇನಿಷಿಯಲ್ ಬಳಲುತ್ತಿರೋ ಯುವಕ ಏನಿರುತ್ತಾನಲ್ಲ ಅವನಿಗೇನು ಲಿವರ್ ಇಂದ ಏನು ಪ್ರಾಬ್ಲಮ್ ಇರಲ್ಲ, ಅವರು ಮದುವೆ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ಏನಂತಂದ್ರೆ ಮದುವೆ ಆಗೋ ಹೆಣ್ಮಗಳಿಗೆ ವ್ಯಾಕ್ಸಿನ್ ಕೊಡ್ಬೇಕು.
2: ಮದುವೆಗಿಂತ ಮುಂಚೆ
3: ಒಂದು 2-3 ಡೋಸಸ್ ಇರುತ್ತೆ, ಅವರಿಗೆ ವ್ಯಾಕ್ಸಿನ್ ಕೊಟ್ಬಿಟ್ರೆ ಆಯ್ತು, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ.
2: ಮತ್ತೆ ಅವರು ನಾರ್ಮಲ್ ಸಂತಾನವನ್ನು ಪಡಿಬಹುದು.
3: ಯಾಕಂದ್ರೆ ಮದರ್ಗೆ ಹೆಪಟೈಟಿಸ್ ಬಿ ಇದ್ರಷ್ಟೇ ಸಂತಾನಕ್ಕಾಗತ್ತೆ, ಮಕ್ಕಳಿಗೆ ಆಗುತ್ತೆ. ಮದರೇ ನೆಗೆಟಿವ್ ಇದ್ರೆ ಏನು ಆಗೋದಿಲ್ಲ.
2: ಈಗ ಲಿವರ್ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡ್ಕೋಬೇಕಾದ್ರೆ ನಮ್ಮ ಆಹಾರ ಶೈಲಿ ಯಾವ ರೀತಿ ಇರಬೇಕು ಸರ್?
3: ಆಹಾರ ಶೈಲಿ ನಾನು ಹೇಳೋದೇನಂದ್ರೆ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನಾವೇನು ತಿಂತೀವಲ್ಲ, ಜವಾರ್ ರೊಟ್ಟಿ, ತೊಗರಿಬೇಳೆ, ಪಲ್ಯ, ಆಯಿಲ್ ಬಹಳ ಕಡಿಮೆ ಇರುತ್ತೆ ನಮ್ಮ ಊಟದಲ್ಲಿ. ನಮ್ದು ಇನ್ಫ್ಯಾಕ್ಟ್ ಬಹಳ ಐಡಿಯಲ್ ನಮ್ದು ಊಟ, ನಾರ್ತ್ ಕರ್ನಾಟಕ ಊಟ ಹಂಗ್ ನೋಡ್ಬೇಕಾದ್ರೆ. ನಾವು ಸ್ವಲ್ಪ ನಮ್ದೆಲ್ಲ ಈ ಜಂಕ್ ಫುಡ್ಸ್, ಪಿಜ್ಜಾ, ಬರ್ಗರ್, ಫ್ಯಾಟಿ ಫುಡ್ಸ್, ಕೋಲ್ಡ್ ಡ್ರಿಂಕ್ಸ್ ಅಲ್ಲೂ ಬಹಳ ಶುಗರ್ ಜಾಸ್ತಿ ಇರುತ್ತೆ ಆಕ್ಚುಲಿ. ಸೊ ನಾವು ಆದಷ್ಟು ನಾವು ನಾರ್ಮಲ್ ಊಟ ಮಾಡಿ ಸ್ವಲ್ಪ ಫ್ಯಾಟ್ ಫುಡ್ಸ್, ಫ್ರೈಡ್ ಫುಡ್ಸ್ ಸ್ವಲ್ಪ ಕಡಿಮೆ ತಿನ್ಬೇಕು. ಆಕ್ಚುಲಿ ಸ್ವೀಟ್ಸ್ ನಾರ್ಮಲ್ ತಿನ್ಬಹುದು, ಬಟ್ ಈ ಜಾಸ್ತಿ ಸ್ವೀಟ್ ಇರೋದು ತಿನ್ಬಾರ್ದು. ಈ ಪಿಜ್ಜಾ, ಬರ್ಗರು, ಜಂಕ್ ಫುಡ್ಸ್ ಅವೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಮಾಡೋದು ಉತ್ತಮ. ಮತ್ತೆ ಮೇನ್ ಏನಂದ್ರೆ ಡಯಟ್ ಜೊತೆ ಎಕ್ಸಸೈಸ್, ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ಎಕ್ಸಸೈಸ್ ಕೂಡ ಇರಬೇಕು. ಒಂದು 30-40 ಮಿನಿಟ್ಸ್ ಅಟ್ ಲೀಸ್ಟ್ ಮಿನಿಮಮ್ ಅಷ್ಟಾದ್ರೂ ಮಾಡಬೇಕು.
2: ಈ ಚಿಕ್ಕ ಮಕ್ಕಳು ಪ್ರೊಸೆಸ್ಡ್ ಫುಡ್ ಅಥವಾ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲ ತುಂಬಾ ಅಟ್ರಾಕ್ಷನ್ ಆಗ್ತಾರೆ ಸರ್, ಅವರಲ್ಲಿ ಈ ಯಕೃತ್ತು ಆರೋಗ್ಯವಾಗಿದೆಯೋ ಅಥವಾ ಫ್ಯಾಟಿ ಲಿವರ್ ಸಮಸ್ಯೆ ಡೆವಲಪ್ ಆಗ್ತಿದೆಯೋ ಇದನ್ನ ಪೋಷಕರು ಯಾವ ರೀತಿ ಕಂಡುಹಿಡಬಹುದು ಸರ್?
3: ಆದ್ರೆ ಈ ಚಿಕ್ಕ ಮಕ್ಕಳಲ್ಲಿ ಕೆಪಾಸಿಟಿ ಚೆನ್ನಾಗಿರುತ್ತೆ, ಅಂದ್ರೆ ಅವರಲ್ಲಿ ಬೆಳವಣಿಗೆ ಇರುತ್ತೆ. ಇದ್ದಕ್ಕೆ ಅವರಿಗೆ ಇನಿಷಿಯಲ್ ಅಂದ್ರೆ ಚಿಕ್ಕ ಮಕ್ಕಳು ಇದ್ದಾಗ ಗೊತ್ತಾಗಲ್ಲ ಅದು ಆಕ್ಚುಲಿ, ಅದ್ರದ ಎಫೆಕ್ಟ್ಸ್ ಮೇ ಬಿ ಆಮೇಲೆ ಗೊತ್ತಾಗತ್ತೆ. ಅಂದ್ರೆ ಈವನ್ ಈ ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಅಮೆರಿಕಾ, US, UK ಅಲ್ಲೆಲ್ಲ ಚಿಕ್ಕ ಮಕ್ಕಳಲ್ಲೂ ಒಬೆಸಿಟಿ ಅಂದ್ರೆ ದಪ್ಪ ಇರೋದು ಅದೊಂದು ತುಂಬಾ ಎಪಿಡೆಮಿಕ್ ಆಗಿದೆ. ತುಂಬಾ ಜನ, ತುಂಬಾ ಚಿಕ್ಕ ಮಕ್ಕಳೆಲ್ಲ ಒಬೆಸಿಟಿಗೆ ಇದು ಆಗ್ತಾ ಇದಾರೆ. ಒಬೆಸಿಟಿಯಿಂದ ಅವ್ರಿಗೆ ಫ್ಯಾಟಿ ಲಿವರ್ ಆಗ್ಬೋದು, ಮತ್ತೆ ಅದೇ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗತ್ತೆ ಫ್ಯಾಟಿ ಲಿವರ್ ಅಂತ. ಆದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಆದಷ್ಟು ಮಟ್ಟಿಗೆ ನಾವು ಜಂಕ್ ಫುಡ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು, ಕಡಿಮೆ ಮಾಡಿ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ.
2: ಸರ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀವಿ, ನಮ್ಮ ಕೇಳುಗರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಯಕೃತ್ತಿನ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ?
3: ಯಕೃತ್ತಿನ ಆರೋಗ್ಯಕ್ಕೆ ನಾವು ಏನಂದ್ರೆ ಒಂದು ಜೀವನ ಶೈಲಿಯನ್ನು ನಾವು ಊಟದಲ್ಲಿ ಎಣ್ಣೆ ಪದಾರ್ಥ ಆಗಲಿ, ಜಾಸ್ತಿ ಸ್ವೀಟ್ ಆಗಲಿ ನಾವು ಕಡಿಮೆ ತಿನ್ಬೇಕು. ನಾರ್ಮಲ್ ಊಟ ಮಾಡಿ ಜಂಕ್ ಫುಡ್ಸ್, ಪಿಜ್ಜಾ, ಬರ್ಗರ್, ಚೀಸ್ ಅದೆಲ್ಲ ಸ್ವಲ್ಪ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು. ಮತ್ತೆ ಒಂದು ಮದ್ಯಪಾನ ಸೇವನೆ ಮತ್ತೆ ಈ ಸ್ಮೋಕಿಂಗ್, ಸಿಗರೇಟ್ ಸ್ಮೋಕಿಂಗ್ ಇವೆಲ್ಲ ಬಿಟ್ಟು ಬಿಡ್ಬೇಕು. ಇದ್ರೆ ಬಿಟ್ಟು ಬಿಡ್ಬೇಕು, ಇಲ್ಲಾಂದ್ರೆ ತಗೋಬಾರ್ದು ಆಕ್ಚುಲಿ. ಮತ್ತೇನಂದ್ರೆ ಈ ಎಕ್ಸಸೈಸ್ ಅಂತಂದ್ರೆ ಅಟ್ ಲೀಸ್ಟ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಸೊ ಸ್ವಲ್ಪ ಒಂದು 30-45 ಮಿನಿಟ್ಸ್ ವಾಕಿಂಗ್ ಮಾಡಿ, ಬ್ರಿಸ್ಕ್ ಅಂದ್ರೆ ಬ್ರಿಸ್ಕ್ ವಾಕಿಂಗ್ ಅಂತೀವಿ ನಾವು ಯೂಶುವಲಿ, ಫಾಸ್ಟ್ ಆಗಿ ವಾಕಿಂಗ್ ಮಾಡಿ ಅಥವಾ ಬೇರೆ ಯಾವುದೇ ರೀತಿಯಿಂದ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿ ನಾವು ಯಕೃತ್ತನ್ನ ಹೆಲ್ದಿ ಆಗಿರ್ಸಕ್ಕೆ ನಾವು ಇದು ಮಾಡ್ತೀವಿ.
2: ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಯಕೃತ್ತಿನ ಆರೋಗ್ಯ ಯಾವ ರೀತಿ ಕಾಪಾಡಬೇಕು ಮತ್ತು ಹೆಪಟೈಟಿಸ್ ಬಿ ಮತ್ತು ವಿವಿಧ ವಿಧಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಂಡ್ರಿ. ಡಾಕ್ಟರ್ ಹೇಳೋದು ಇಷ್ಟೇ, ಆರೋಗ್ಯಕರ ಜೀವನ ಶೈಲಿಯನ್ನ ನಡೆಸೋದ್ರಿಂದ ಅನೇಕ ರೋಗಗಳಿಂದ ದೂರವಾಗಿರಬಹುದು ಅಂತ. ನಿಮ್ಮೆಲ್ಲರ ಪರವಾಗಿ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಪಟೈಟಿಸ್ ಬಿ ಮತ್ತು ಓವರ್ಆಲ್ ಆಗಿ ಯಕೃತ್ತಿನ ಆರೋಗ್ಯದ ಕುರಿತಾಗಿ ಸಮಗ್ರವಾದ ಮಾಹಿತಿ ಮಾಡಿಕೊಟ್ಟಂತಹ ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್ ಆದಂತಹ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್.
3: ಧನ್ಯವಾದಗಳು.
1: ಇದುವರೆಗೂ ಯಕೃತ್ತಿನ ಆರೋಗ್ಯ ಈ ಕುರಿತು ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
4: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಜೆಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
2: ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ 2005 ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಮರುರೂಪಿಸಿ ಜಾರಿಗೆ ತರಲಾದ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಅಥವಾ ವಿಬಿಜಿ ರಾಮ್ಜಿ ಕಾಯ್ದೆ 2025 ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಹೊಸ ಕಾಯ್ದೆಯು ಗ್ರಾಮೀಣ ಕುಟುಂಬಗಳಿಗೆ ವಾರ್ಷಿಕ ಉದ್ಯೋಗ ಖಾತ್ರಿಯನ್ನು, ಆರ್ಥಿಕ ಭದ್ರತೆಯನ್ನು ಬಲಪಡಿಸುತ್ತದೆ. ಈ ಯೋಜನೆಯು ಈಗ ಕೇಂದ್ರ ಪುರಸ್ಕೃತ ಮಾದರಿಯಲ್ಲಿದ್ದು ಕೇಂದ್ರ ಮತ್ತು ರಾಜ್ಯಗಳ ವೆಚ್ಚ ಹಂಚಿಕೆ ಅನುಪಾತ 60-40 ಆಗಿರುತ್ತದೆ. ಕೇವಲ ಕೂಲಿ ನೀಡುವುದಕ್ಕೆ ಸೀಮಿತವಾಗದೆ ಜಲಭದ್ರತೆ, ಗ್ರಾಮೀಣ ರಸ್ತೆಗಳು ಮತ್ತು ಜೀವನೋಪಾಯಕ್ಕೆ ಅಗತ್ಯವಾದ ಗೋದಾಮುಗಳಂತಹ ಶಾಶ್ವತ ಆಸ್ತಿಗಳ ಸೃಜನೆಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಒಟ್ಟಾರೆಯಾಗಿ ಇದು 2047 ವಿಕಸಿತ ಭಾರತ ಗುರಿಯನ್ನು ತಲುಪಲು ಗ್ರಾಮೀಣ ಮೂಲಸೌಕರ್ಯ ಮತ್ತು ಡಿಜಿಟಲ್ ಆಡಳಿತವನ್ನು ಸಂಯೋಜಿಸುವ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಹೇಳಬಹುದು. ಮೊದಲು ನರೇಗಾ ಅಡಿಯಲ್ಲಿ 100 ದಿನಗಳ ಕಾಲ ಖಚಿತವಾಗಿ ಉದ್ಯೋಗ ಮಿತಿ ಇತ್ತು. ಈ ಕಾಯ್ದೆಯು ಗ್ರಾಮೀಣ ಭಾಗದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ 125 ದಿನಗಳ ಕಾಲ ಖಚಿತವಾದ ಉದ್ಯೋಗವನ್ನು ನೀಡುತ್ತದೆ. ಕೇವಲ ಗುಂಡಿ ತೆಗೆಯುವ ಕೆಲಸಗಳಿಗೆ ಸೀಮಿತವಾಗದೆ ಈ ಯೋಜನೆಯು ಜಲ ಸಂರಕ್ಷಣೆ, ಗ್ರಾಮದ ರಸ್ತೆಗಳು, ಗೋದಾಮುಗಳು ಮತ್ತು ಮಾರುಕಟ್ಟೆಗಳಂತಹ ದೀರ್ಘಕಾಲ ಬಾಳಿಕೆ ಬರುವ ಉಪಯುಕ್ತ ಶಾಶ್ವತ ಆಸ್ತಿಗಳ ನಿರ್ಮಾಣಕ್ಕೆ ಆದ್ಯತೆ ನೀಡುತ್ತದೆ. ರೈತರಿಗೆ ಬಿತ್ತನೆ ಮತ್ತು ಸುಗ್ಗಿ ಕಾಲದಲ್ಲಿ ಕೆಲಸಗಾರರ ಕೊರತೆಯಾಗದಂತೆ ತಡೆಯಲು ಕೃಷಿ ಅವಧಿಯಲ್ಲಿ ವರ್ಷಕ್ಕೆ ಒಟ್ಟು 60 ದಿನಗಳ ಕಾಲ ಯೋಜನೆಯ ಕಾಮಗಾರಿಗಳನ್ನು ಸ್ಥಗಿತಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಇದು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಪೂರಕವಾಗಿದೆ. ಈ ಯೋಜನೆಯು ಈಗ ಕೇಂದ್ರ ಪುರಸ್ಕೃತ ಯೋಜನೆಯಾಗಿ ಬದಲಾಗಿದ್ದು ಸಾಮಾನ್ಯ ರಾಜ್ಯಗಳಲ್ಲಿ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಪಾತ 60-40 ಹಂಚಿಕೊಳ್ಳುತ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಅನುಪಾತ 90-10 ಇರಲಿದೆ. ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಕಾರ್ಮಿಕರ ಹಾಜರಾತಿ, ಬಯೋಮೆಟ್ರಿಕ್ ವ್ಯವಸ್ಥೆ, ಕೆಲಸದ ಸ್ಥಳದ ನಿಗಾ ಇಡಲು ಜಿಪಿಎಸ್ ಮತ್ತು ಅಕ್ರಮಗಳನ್ನು ಪತ್ತೆ ಹಚ್ಚಲು ಆಧುನಿಕ ತಂತ್ರಜ್ಞಾನದ ಬಳಕೆ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಕಡ್ಡಾಯಗೊಳಿಸಲಾಗಿದೆ. ಒಬ್ಬ ಕಾರ್ಮಿಕ ಕೆಲಸಕ್ಕಾಗಿ ಬೇಡಿಕೆ ಇಟ್ಟು 15 ದಿನಗಳ ಒಳಗಾಗಿ ಸರ್ಕಾರ ಕೆಲಸ ನೀಡದಿದ್ದಲ್ಲಿ ಆ ಕಾರ್ಮಿಕರಿಗೆ ರಾಜ್ಯ ಸರ್ಕಾರವು ನಿಯಮಾನುಸಾರ ನಿರುದ್ಯೋಗ ಭತ್ಯೆಯನ್ನು ಪಾವತಿಸಬೇಕಾಗುತ್ತದೆ. ನೀವು ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗೆ ಕೆಲಸ ಸಿಗದಿದ್ದರೆ ಅಥವಾ ವೇತನದ ಪಾವತಿಯಲ್ಲಿ ವಿಳಂಬವಾದರೆ ಈ ವಾರದ ಸಭೆಗಳಲ್ಲಿ ಅಥವಾ ಡಿಜಿಟಲ್ ಪೋರ್ಟಲ್ ಮೂಲಕ ನಿಮ್ಮ ದೂರನ್ನು ದಾಖಲಿಸಬಹುದು. ಪಾರದರ್ಶಕತೆ ಕಾಪಾಡಲು ಗ್ರಾಮ ಪಂಚಾಯತ್ಗಳು ಪ್ರತಿ ವಾರ ಸಭೆಯನ್ನು ನಡೆಸುತ್ತವೆ. ಈ ಸಭೆಗಳಲ್ಲಿ ಕೆಲಸದ ಸ್ಥಗಿತ, ವೇತನ ಪಾವತಿ ಮಾಹಿತಿ ಮತ್ತು ದೂರುಗಳ ವಿಲೇವಾರಿ ಬಗ್ಗೆ ಚರ್ಚಿಸಲಾಗುತ್ತದೆ. ಹವಾಮಾನ ವೈಪರೀತ್ಯಗಳನ್ನು ತಡೆಗಟ್ಟಲು ಬೇಕಾದ ಪ್ರವಾಹ ನಿಯಂತ್ರಣ ಕ್ರಮಗಳು, ಮಣ್ಣಿನ ಸಂರಕ್ಷಣೆ ಮತ್ತು ಪರಿಸರ ಸ್ನೇಹಿ ಕಾಮಗಾರಿಗಳಿಗೆ ಈ ಕಾಯ್ದೆಯಲ್ಲಿ ವಿಶೇಷ ಒತ್ತು ನೀಡಲಾಗಿದೆ. ಈ ವಿಭಾಗದ ಅಡಿಯಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಇದರಲ್ಲಿ ಹಳೆಯ ಕೆರೆಗಳ ಪುನಶ್ಚೇತನ, ಹೂಳೆತ್ತುವುದು, ಚೆಕ್ ಡ್ಯಾಂಗಳ ನಿರ್ಮಾಣ ಮತ್ತು ಕೃಷಿಗೆ ಪೂರಕವಾದ ನೀರಾವರಿ ಕಾಲುವೆಗಳ ಅಭಿವೃದ್ಧಿ, ಜಲಭದ್ರತೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಗುಣಮಟ್ಟದ ಗ್ರಾಮೀಣ ರಸ್ತೆಗಳ ನಿರ್ಮಾಣ, ಶಾಲಾ ಕಟ್ಟಡಗಳ ದುರಸ್ತಿ ಅಥವಾ ನಿರ್ಮಾಣ ಮತ್ತು ಅಂಗನವಾಡಿಗಳಂತಹ ಸಾರ್ವಜನಿಕ ಆಸ್ತಿಗಳನ್ನು ಅಭಿವೃದ್ಧಿಪಡಿಸುವುದು ಗ್ರಾಮೀಣ ಮೂಲಸೌಕರ್ಯ ಇದರ ಮುಖ್ಯ ಉದ್ದೇಶವಾಗಿದೆ. ಗ್ರಾಮೀಣ ಜನರ ಆದಾಯವನ್ನು ಹೆಚ್ಚಿಸಲು ಪೂರಕವಾದ ವ್ಯವಸ್ಥೆಗಳನ್ನು ಇಲ್ಲಿ ನಿರ್ಮಿಸಲಾಗುತ್ತದೆ. ರೈತರು ತಮ್ಮ ಬೆಳೆಗಳನ್ನು ಸಂಗ್ರಹಿಸಲು ಗೋದಾಮುಗಳು, ಉತ್ಪನ್ನಗಳನ್ನು ಮಾರಾಟ ಮಾಡಲು ಗ್ರಾಮೀಣ ಮಾರುಕಟ್ಟೆಗಳು ಮತ್ತು ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಅಗತ್ಯವಾದ ಜೀವನೋಪಾಯ ಮೂಲಸೌಕರ್ಯ ಕಟ್ಟಡಗಳನ್ನು ಈ ಯೋಜನೆ ಅಡಿಯಲ್ಲಿ ನಿರ್ಮಿಸಬಹುದು. ಪ್ರವಾಹ ನಿಯಂತ್ರಣಕ್ಕಾಗಿ ಬದುಗಳ ನಿರ್ಮಾಣ, ಮಣ್ಣಿನ ಸವಕಳಿಯನ್ನು ತಡೆಯಲು ಮರಗಳನ್ನು ಬೆಳೆಸುವುದು ಮತ್ತು ನೈಸರ್ಗಿಕ ವಿಕೋಪಗಳನ್ನು ಎದುರಿಸಲು ಗ್ರಾಮಗಳನ್ನು ಸಜ್ಜುಗೊಳಿಸುವ ಹವಾಮಾನ ಸ್ಥಿತಿಸ್ಥಾಪಕತ್ವ ಕಾಮಗಾರಿಗಳಿಗೆ ಇಲ್ಲಿ ಅವಕಾಶವಿದೆ. ಗ್ರಾಮಸಭೆಗಳ ಮೂಲಕ ಯೋಜನೆಯ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸುವ ಮತ್ತು ಕಾಮಗಾರಿಗಳ ಗುಣಮಟ್ಟವನ್ನು ಸಾರ್ವಜನಿಕರು ನೇರವಾಗಿ ಪ್ರಶ್ನಿಸುವ ಬಲಿಷ್ಠ ಸಾಮಾಜಿಕ ಪರಿಶೋಧನಾ ವ್ಯವಸ್ಥೆಯನ್ನು ಈ ಕಾಯ್ದೆ ಒಳಗೊಂಡಿದೆ. ಕೃಷಿ ಅವಧಿಯಲ್ಲಿ ಸರ್ಕಾರಿ ಕೆಲಸಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವುದರಿಂದ ಖಾಸಗಿ ಕೃಷಿ ಕೆಲಸಗಳಿಗೆ ಕಾರ್ಮಿಕರ ಕೊರತೆಯಾಗದಂತೆ ಮತ್ತು ಕೂಲಿ ದರದಲ್ಲಿ ಅಸಹಜ ಏರಿಕೆಯಾಗದಂತೆ ತಡೆಯಲು ವೇತನ ಹಣದುಬ್ಬರ ನಿಯಂತ್ರಣ ಸಾಧ್ಯವಾಗುತ್ತದೆ. ಈ ಯೋಜನೆಯಡಿ ನಿರ್ಮಾಣವಾಗುವ ಗೋದಾಮುಗಳು, ನೀರಾವರಿ ಕಾಲುವೆಗಳು ಮತ್ತು ಮಾರುಕಟ್ಟೆ ಸಂಪರ್ಕ ರಸ್ತೆಗಳು ರೈತರು ತಮ್ಮ ಉತ್ಪನ್ನಗಳನ್ನು ಸುಲಭವಾಗಿ ಮಾರಾಟ ಮಾಡಲು ಸುಧಾರಿತ ಕೃಷಿ ಮೂಲಸೌಕರ್ಯ ನೇರವಾಗಿ ಸಹಾಯ ಮಾಡುತ್ತದೆ. ಕಾರ್ಮಿಕರು ಮಾಡಿದ ಕೆಲಸಕ್ಕೆ ನಿಗದಿತ ಅವಧಿಯಲ್ಲಿ ಕೂಲಿ ಪಾವತಿಯಾಗದಿದ್ದರೆ ವಿಳಂಬವಾದ ಪ್ರತಿ ದಿನಕ್ಕೆ ಅವರು ಪರಿಹಾರವನ್ನು ಪಡೆಯಲು ಹಕ್ಕನ್ನು ಹೊಂದಿರುತ್ತಾರೆ. ಭ್ರಷ್ಟಾಚಾರವನ್ನು ತಡೆಯಲು ಮತ್ತು ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ಹಣವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು ಬಯೋಮೆಟ್ರಿಕ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಈ ಕಾಯ್ದೆಯಡಿ ಒಟ್ಟು ಕಾಮಗಾರಿಗಳ ಪೈಕಿ ಕನಿಷ್ಠ ಶೇಕಡಾ 50% ಕೆಲಸಗಳನ್ನು ಗ್ರಾಮ ಪಂಚಾಯತ್ಗಳೇ ನೇರವಾಗಿ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಬೇಕು. ಇದು ಸ್ಥಳೀಯ ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹಳ್ಳಿಯ ನೈಜ ಅಗತ್ಯಗಳಿಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳು ನಡೆಯುವುದನ್ನು ಗ್ರಾಮ ಪಂಚಾಯತ್ ಖಚಿತಪಡಿಸುತ್ತದೆ. ಯೋಜನೆಯಲ್ಲಿ ಪಾರದರ್ಶಕತೆ ಕಾಪಾಡಲು ಗ್ರಾಮಸಭೆಯ ಮೂಲಕ ಕಡ್ಡಾಯವಾಗಿ ಸಾಮಾಜಿಕ ಪರಿಶೋಧನೆ ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮಸ್ಥರು ಕಾಮಗಾರಿಗಳ ಗುಣಮಟ್ಟ, ಹಣಕಾಸಿನ ಬಳಕೆ, ದಾಖಲೆಗಳನ್ನು ನೇರವಾಗಿ ಪರಿಶೀಲಿಸಬಹುದು. ಇದರಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತದೆ. ಗ್ರಾಮೀಣ ಭಾಗದಲ್ಲಿ ಈ ಯೋಜನೆ ಅಡಿ ನಿರ್ಮಾಣವಾಗುವ ರಸ್ತೆ, ಕೆರೆ ಅಥವಾ ಕಟ್ಟಡಗಳಂತಹ ಪ್ರತಿಯೊಂದು ಆಸ್ತಿಯನ್ನು ರಾಷ್ಟ್ರೀಯ ಡಿಜಿಟಲ್ ದತ್ತಾಂಶಗಳೊಂದಿಗೆ ಸಂಯೋಜಿಸಲಾಗುತ್ತದೆ. ಇದರಿಂದ ದೇಶದ ಯಾವುದೇ ಮೂಲೆಯಲ್ಲಿ ಕುಳಿತು ಗ್ರಾಮೀಣ ಮೂಲಸೌಕರ್ಯದ ಪ್ರಗತಿಯನ್ನು ರಾಷ್ಟ್ರೀಯ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ ಡಿಜಿಟಲ್ ಆಗಿ ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ. ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಕಾಮಗಾರಿಗಳು ಅನುಸರಣೆ, ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸಿ ಮತ್ತು ಸಾಮಾಜಿಕ ಪರಿಶೋಧನೆಗಳು ಸರಿಯಾಗಿ ನಡೆಯುತ್ತಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯುತ ನಿರ್ವಹಣೆ ಹೊಂದಿರುತ್ತದೆ. ಕೇಂದ್ರ ಮತ್ತು ರಾಜ್ಯ ಮಂಡಳಿಗಳು ಯೋಜನೆಯ ನೀತಿ ನಿರೂಪಣೆ ಮತ್ತು ಪ್ರಗತಿ ಪರಿಶೀಲನೆಗಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ಗಳನ್ನು ಸ್ಥಾಪಿಸಲಾಗಿದೆ. ಈ ಯೋಜನೆ ಅಡಿ ನೋಂದಣಿ ಪ್ರಕ್ರಿಯೆಯು ಗ್ರಾಮ ಮಟ್ಟದಲ್ಲೇ ನಡೆಯುವುದರಿಂದ ಆಸಕ್ತರು ತಮ್ಮ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ತಮ್ಮ ಕುಟುಂಬದ ವಿವರಗಳನ್ನು ನೋಂದಾಯಿಸಬೇಕಾಗುತ್ತದೆ. ನೋಂದಾಯಿಸಲು ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ರೇಷನ್ ಕಾರ್ಡ್, ಪಡಿತರ ಚೀಟಿ, ಭಾವಚಿತ್ರ, ನಿವಾಸದ ಪುರಾವೆ, ಜಾತಿ ಪ್ರಮಾಣ ಪತ್ರ. ಗ್ರಾಮೀಣ ಕುಟುಂಬದ 18 ವರ್ಷ ಮೇಲ್ಪಟ್ಟ ಯಾವುದೇ ಸದಸ್ಯರು ಅಕುಶಲ ದೈಹಿಕ ಶ್ರಮದ ಕೆಲಸಗಳು ಮಾಡಲು ಸಿದ್ಧರಿದ್ದರೆ ಈ ಯೋಜನೆಯಡಿ ಕೆಲಸ ಮಾಡಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನಂತರ ನಿಮಗೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂದರೆ ಜಾಬ್ ಕಾರ್ಡ್ ನೀಡಲಾಗುತ್ತದೆ. ಈ ಕಾರ್ಡ್ ಹೊಂದಿದ್ದರೆ ಮಾತ್ರ ನೀವು ಅಧಿಕೃತವಾಗಿ ಕೆಲಸಕ್ಕೆ ಬೇಡಿಕೆ ಸಲ್ಲಿಸಲು ಸಾಧ್ಯವಾಗುತ್ತದೆ.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಜೆಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4888 2237 4999 STD code 08 ಕೇಳಿ. ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ. ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ಸಂಬಂಧ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸರು ಕೈಗೊಂಡ ಕ್ರಮ ಖಂಡಿಸಿ ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಂಡಾಗ ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ದಿಲೀಪ್ ಗಾವಿತ್ ಹಾಗೂ ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿ ಸದನದ ಪರವಾಗಿ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಅವರ ತರಬೇತುದಾರರಿಗೆ ಅಭಿನಂದನೆ ಸಲ್ಲಿಸಿ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸಿರುವುದಕ್ಕೆ ಶುಭ ಹಾರೈಸಿದರು. ಬಳಿಕ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸಲು ಸಭಾಧ್ಯಕ್ಷರು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ನಡೆದಿತ್ತೆನ್ನಲಾದ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ಕೂಗಲಾರಂಭಿಸಿದರು. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಹೇಳಿಕೆ ನೀಡಬೇಕೆಂದು ಪ್ರತಿಪಕ್ಷ ಸಂಸದರು ಆಗ್ರಹಿಸಿದರು. ಈ ವೇಳೆ ಪ್ರಶ್ನೋತ್ತರ ಅವಧಿಯು ಸದಸ್ಯರ ಹಕ್ಕಾಗಿದ್ದು ಅದು ಸದನದ ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಓಂ ಬಿರ್ಲಾ ಹೇಳಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಸದನದ ಕಲಾಪಕ್ಕೆ ಅಡ್ಡಿಪಡಿಸದಂತೆ ಸದನದಲ್ಲಿಯೂ ಹಾಗೂ ವಿವಿಧ ಪಕ್ಷಗಳ ನಾಯಕರ ಸಭೆಯಲ್ಲಿಯೂ ಎಲ್ಲಾ ಸದಸ್ಯರಿಗೆ ಮನವಿ ಮಾಡಲಾಗಿತ್ತು ಎಂದು ಅವರು ತಿಳಿಸಿದರು. ಸದನದ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸತ್ತಿನ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷರು ಸದನದ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆಯು ಇಂದು ಕೈಗೆತ್ತಿಕೊಳ್ಳಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇಂದು ಮಧ್ಯಾಹ್ನ ಈ ವಿಧೇಯಕವನ್ನು ಮಂಡಿಸಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸುವ ಕುರಿತು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರಿಂದ ಬಂದಿರುವ ಸೂಚನೆಯನ್ನು ಅಂಗೀಕರಿಸಿರುವುದಾಗಿ ಸಭಾಪತಿಯವರು ತಿಳಿಸಿದರು. ಸದಸ್ಯರು ತಿದ್ದುಪಡಿಗಳನ್ನು ಮಂಡಿಸಲು ಅನುಕೂಲವಾಗುವಂತೆ ವಿಧೇಯಕದ ಪ್ರತಿಯನ್ನು ಅವರಿಗೆ ವಿತರಿಸಲಾಗಿದೆ ಎಂದು ಅವರು ಹೇಳಿದರು. ಈ ವಿಧೇಯಕವನ್ನು ನಿನ್ನೆ ಲೋಕಸಭೆ ಅಂಗೀಕರಿಸಿತ್ತು. ಈ ಶಾಸನವು ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದೆ. ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ಪ್ರಕರಣಗಳ ಶೀಘ್ರ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ದಾಖಲಾದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಿಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಚಾರ್ಜ್ಶೀಟ್ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಎಂದು ಇದು ನಿಗದಿಪಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ಐಎಎಸ್ವಿ ತ್ರಿವೇಣಿಯ ಸಂಪೂರ್ಣ ಮಹಿಳಾ ನೌಕಾಯಾನ ತಂಡದೊಂದಿಗೆ ಸಂವಾದ ನಡೆಸಿ ಅವರ ಅಸಾಧಾರಣ ಸಾಧನೆ ಮತ್ತು ದೃಢ ಸಂಕಲ್ಪವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಮಹಿಳಾ ನೌಕಾಯಾನ ತಂಡದ ಯಶಸ್ವಿ ಸಾಹಸವು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಈ ನೌಕಾಯಾನದ ಮೂಲಕ ತಂಡವು ಕೇವಲ ಸಮುದ್ರವನ್ನು ಗೆದ್ದಿಲ್ಲ, ಬದಲಿಗೆ ಸಂಕೀರ್ಣ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಳ್ಳುವ ಮಹಿಳೆಯರ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದ ಹಳೆಯ ರೂಢಿಗತ ಕಲ್ಪನೆಗಳನ್ನು ಮುರಿದು ಹಾಕಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ದೈಹಿಕ ಸಾಮರ್ಥ್ಯ, ಮಾನಸಿಕ ಶಕ್ತಿ ಮತ್ತು ನಾಯಕತ್ವವನ್ನು ಲಿಂಗದ ಆಧಾರದ ಮೇಲೆ ನಿರ್ಧರಿಸಲಾಗುವುದಿಲ್ಲ ಎಂಬುದು ಈ ನೌಕಾಯಾನ ಸಾಹಸವು ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು. ಈ ತಂಡದ ಸಾಧನೆಯು ದೇಶದ ಪ್ರತಿಯೊಂದು ಮಹಿಳೆಗೂ ಸ್ಫೂರ್ತಿಯಾಗಿದೆ. ಅವರ ಈ ಯಶಸ್ಸು ಯುವತಿಯರಿಗೆ ದೊಡ್ಡ ಕನಸು ಕಾಣಲು, ಸವಾಲುಗಳನ್ನು ಜಯಿಸಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದತಿಯಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಚುನಾವಣಾ ಆಯೋಗದ ಪ್ರಕಾರ ಬೆಳಿಗ್ಗೆ 11 ಗಂಟೆಯವರೆಗೆ ಬಿಹಾರದ ಪಾಟ್ನಾದ ಬಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ 11.50% ಮತದಾನ ದಾಖಲಾಗಿದೆ. ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 14.27% ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ 32.53% ಮತದಾನವಾಗಿದೆ. ಸಂಜೆ 6 ಗಂಟೆಯವರೆಗೆ ಮತದಾನ ಮುಂದುವರಿಯಲಿದೆ. ಪವಿತ್ರ ಶ್ರಾವಣ ಮಾಸದ ಶುಭಾರಂಭದ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ದೇಶೀವಾಸಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಶ್ರದ್ಧೆ, ಸಂಯಮ ಮತ್ತು ಭಕ್ತಿಯ ಈ ಪವಿತ್ರ ಮಾಸವು ಪ್ರತಿಯೊಬ್ಬರ ಜೀವನದಲ್ಲೂ ಧನಾತ್ಮಕ ಶಕ್ತಿ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಅಪಾರ ಶಾಂತಿಯನ್ನು ತುಂಬಲಿ ಎಂದು ಆಶಿಸಿದ್ದಾರೆ. ಈ ನಡುವೆ ಸಚಿವ ರಾಜನಾಥ್ ಸಿಂಗ್ ಅವರು ಸಹ ಈ ಪವಿತ್ರ ತಿಂಗಳು ಎಲ್ಲರ ಜೀವನದಲ್ಲಿ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಹಾಗೂ ಭಗವಂತನ ಕೃಪೆ ಎಲ್ಲರ ಮೇಲೆಯೂ ಸದಾ ಇರಲಿ ಎಂದು ಆಶಿಸುವುದಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ರಹಾನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲಾ ಮಾದರಿಗಳಿಗೆ ವಿದಾಯ ಹೇಳಲು ಇದೇ ಸೂಕ್ತ ಸಮಯ ಎಂದು ತಿಳಿಸಿದ್ದಾರೆ. 2023ರಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸಕ್ಕಾಗಿ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾಗ ಅವರು ಭಾರತ ಪರ ಕೊನೆಯ ಬಾರಿ ಆಡಿದರು. ಏಕದಿನ ಕ್ರಿಕೆಟ್ನಲ್ಲಿ 2018ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯವೇ ಅವರ ಕೊನೆಯ ಪಂದ್ಯವಾಗಿತ್ತು. 38 ವರ್ಷದ ರಹಾನೆ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿಜೀವನದಲ್ಲಿ ಭಾರತದ ಪರ ಒಟ್ಟು 85 ಟೆಸ್ಟ್, 90 ಏಕದಿನ ಮತ್ತು ಟಿ20 ಪಂದ್ಯಗಳನ್ನು 20 ಪಂದ್ಯಗಳನ್ನು ಆಡಿದ್ದಾರೆ. ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಯಣ 2013ರಲ್ಲಿ ಆರಂಭವಾಗಿತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪುರುಷರ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮುರಳಿ ಶ್ರೀಶಂಕರ್ ಅವರಿಗೆ ಹಾಗೂ ಪುರುಷರ 100 ಮೀಟರ್ T47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗವೀತ್ ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೋರ್ಸಿಂಗನಕತಿ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಸತತವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದಿರುವುದು ಇಡೀ ದೇಶವೇ ಹೆಮ್ಮೆ ಪಡುವಂತಾಗಿದೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿರುವ ಸ್ಕ್ವಾಶ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷ ತಂಡ ಲಗ್ಗೆಯಿಟ್ಟಿದೆ. 5ನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡವು ಇಂಗ್ಲೆಂಡ್ ವಿರುದ್ಧ 2-1 ಅಂತರದಿಂದ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿತು. ಜಪಾನ್ ವಿರುದ್ಧ ಗೆದ್ದು ಕೊನೆಯ 4ರ ಘಟ್ಟಕ್ಕೆ ಪ್ರವೇಶಿಸಿರುವ ಅಮೆರಿಕವನ್ನು ಅವರು ಮುಂದಿನ ಪಂದ್ಯದಲ್ಲಿ ಎದುರಿಸಲಿದ್ದಾರೆ. ಈ ಮಧ್ಯೆ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕದ ವಿರುದ್ಧ 1-2 ಅಂತರದಲ್ಲಿ ಸೋಲನ್ನನುಭವಿಸಿತು. ಇನ್ನೊಂದೆಡೆ ಫ್ರಾನ್ಸ್ನ ಪುರುಷರ ತಂಡವು 26 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವ ಸ್ಕ್ವಾಶ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ತಲುಪುವ ಮೂಲಕ ಹೊಸ ಇತಿಹಾಸ ಬರೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ. ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತೀಯ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಪ್ರಮೋದ್ ಮರವಂತೆ ಅವರು ಗೀತೆಯನ್ನು ಬರೆದು ಅಜ್ನೇಶ್ ಲೋಕನಾಥ್ ಅವರು ಸಂಗೀತ ಸಂಯೋಜಿಸಿ ಹರ್ಷಿಕಾ ದೇವನಾಥ್ ಹಾಗೂ ಅಭಿ ಅವರ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ದಿ ಡೆವಿಲ್ ಚಿತ್ರದಿಂದ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ತುಂಡಾಟ ಚಿತ್ರದಿಂದ ಇದ ಒಂದು ಹಾಡು ಇದೀಗ ಕವಿತಾ ಕೃಷ್ಣಮೂರ್ತಿ ಹಾಗೂ ಉದಿತ್ ನಾರಾಯಣ್ ಅವರ ಸ್ವರದಲ್ಲಿ. ನಾಗದಿಹಳ್ಳಿ ಚಂದ್ರಶೇಖರ್ ಅವರ ರಚನೆ ಇದು, ಸಂಗೀತ ಗುರು ಕಿರಣ್.

0: ಚಿತ್ರಗೀತೆಗಳ ಕೇಳ್ತಾ ಇದ್ರಿ. ಸಮಯ 1:30 ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ

ಶ್ರೀಕೃಷ್ಣ ಪರಮಾತ್ಮ ಮಯೂರಧ್ವಜನ ಭಕ್ತಿಗೆ ಮೆಚ್ಚಿ ಅವನಿಗೆ ತನ್ನ ಸ್ವರೂಪವನ್ನು ತೋರಿಸಿ ಆ ಊರಿನಲ್ಲಿ 3 ದಿವಸಗಳಿದ್ದು ಅನಂತರ 2 ಅಶ್ವಮೇಧಯಾಗದ ಕುದುರೆಗಳನ್ನು ಹೊಡೆದುಕೊಂಡು ಮುಂದಕ್ಕೆ ಹೋಗ್ತಾನೆ. ಮುಂದೆ ಸಾರಸ್ವತಪುರಕ್ಕೆ ಆ ಕುದುರೆಗಳು ಹೋಗುತ್ತೆ. ಸಾರಸ್ವತಪುರದಲ್ಲಿ ವೀರವರ್ಮ ಅಂತ ಒಬ್ಬ ರಾಜ ಆ ಪುರವನ್ನು ಆಳ್ತಾ ಇರ್ತಾನೆ. ಅಲ್ಲಿ 2 ಕುದುರೆಗಳನ್ನು ಅವನು ಕಟ್ಟಿದಾಗ ಶ್ರೀಕೃಷ್ಣನ ಅಭಿಪ್ರಾಯದಂತೆ ಅರ್ಜುನ ವೀರವರ್ಮನನ್ನು ಜಯಿಸ್ತಾನೆ ಅನ್ನುವಂತಹದ್ದು ಇವತ್ತಿನ ಕಥಾಭಾಗ.

ಜೈಮಿನಿ ಮಹರ್ಷಿಗಳು ಕತೆ ಹೇಳ್ತಾ ಇದ್ದಾರೆ. ಜನಮೇಜಯ ಮಹಾರಾಜ, ಮುಂದಿನ ಕಥೆಯನ್ನು ಕೇಳು. ಮಯೂರಧ್ವಜನ ನಗರದಲ್ಲಿ ಕೃಷ್ಣಾರ್ಜುನರು ಪ್ರೀತಿಯಿಂದ 3 ದಿನ ಇದ್ದರು. ಅವರೆಲ್ಲರನ್ನೂ ಕೂಡ ಮಯೂರಧ್ವಜ ಸತ್ಕಾರ ಮಾಡಿದ್ದಾನೆ. ಅನಂತರ ಅರ್ಜುನನ ಜೊತೆ ಮುಂದಕ್ಕೆ ಹೊರಟಿದ್ದಾನೆ. ಅವರ ಜೊತೆ ಅನುಸಾಲ್ವ, ಪ್ರದ್ಯುಮ್ನ, ವೃಷಗೇತು, ಬಬ್ರುವಾಹನ ಮೊದಲಾದಂತಹ ಎಲ್ಲ ವೀರರು ಕೂಡ ಹೊರಟಿದ್ದಾರೆ. ಅವರು ಸೇಮಾ ಸಮೇತರಾಗಿ ಮುಂದಿನ ಸಾರ್ವಸ್ವತಪುರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ.

0: ಕೃಷ್ಣಾರ್ಜುನರ ಸೈನ್ಯ ಅತ್ಯಂತ ವಿಸ್ತಾರವಾಗಿತ್ತು. ಎಷ್ಟು ವಿಸ್ತಾರವಾಗಿತ್ತು ಅಂತಂದ್ರೆ ಇಡೀ ಭೂಮಂಡಲವನ್ನೇ ಆವರಿಸಿತ್ತು. ಇನ್ ಮುಂದೆ ಹೋಗೋದಕ್ ಜಾಗವೇ ಇಲ್ವೋ ಎಂಬಂತೆ ಇತ್ತು, ಅಷ್ಟು ದೊಡ್ಡದಾದಂತಹ ಸೈನ್ಯ. ಮತ್ತೆ ಮುಂದೆ ಎರಡು ಕುದುರೆಗಳು ಕೂಡ ಹೋಗ್ತಾ ಇದೆ, ಸೈನ್ಯ ಅದನ್ನ ಹಿಂಬಾಲಿಸ್ತಾ ಇದೆ. ಮುಂದೆ ಆ ಎರಡೂ ಕುದುರೆಗಳು ಕೂಡ ಸೌರಾಷ್ಟ್ರ ದೇಶಕ್ಕೆ ಹೋಯಿತು. ಆ ದೇಶದ ರಾಜಧಾನಿ ಸಾರಸ್ವತ ಅಂತ, ಅಲ್ಲಿ ವೀರವರ್ಮ ಅಂತ ಒಬ್ಬ ರಾಜ ಅತಿ ವೈಭವದಿಂದ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಹೀಗೆ ಅರ್ಜುನನ ಸೈನ್ಯ ದೇಶಕ್ಕೆ ಹೋಗ್ತಾ ಇದೆ, ಆ ಕುದುರೆಗಳನ್ನೆಲ್ಲ ಹಿಂಬಾಲಿಸ್ತಾ ಇದೆ.
1: ನೆರೆ ನಾಲ್ಕು ಚರಣದಿ ಧರ್ಮ ಮಡಿ ಇಡುತಿಹದು ಮರೆದು ಕನಸಿನೊಳ.

ಸಾಮಾನ್ಯವಾಗಿ ನಾವು ಹೇಳ್ತೇವೆ ನಾಲ್ಕು ಯುಗಗಳು. ಆ ನಾಲ್ಕು ಯುಗಗಳಲ್ಲಿ ಧರ್ಮ ಹೇಗೆ ತನ್ನ ಪಾದವನ್ನು ಊರುತ್ತೆ, ತಳ ಊರುತ್ತೆ ಅಂತ. ಕೃತಯುಗದಲ್ಲಿ ಧರ್ಮ ತನ್ನ ನಾಲ್ಕು ಪಾದಗಳಿಂದ ಇರತ್ತಂತೆ. ತ್ರೇತಾಯುಗಕ್ಕೆ ಬಂದರೆ ಧರ್ಮ ಮೂರು ಪಾದ, ಒಂದು ಪಾದ ಅಧರ್ಮ. ದ್ವಾಪರ ಯುಗಕ್ಕೆ ಬಂದರೆ ಧರ್ಮ ಎರಡು ಪಾದ, ಅಧರ್ಮ ಎರಡು ಪಾದ. ಕಲಿಯುಗಕ್ಕೆ ಬಂದರೆ ಧರ್ಮ ಒಂದೇ ಪಾದ, ಅಧರ್ಮ ಮೂರು ಪಾದ ಅಂತ. ಆದರೆ ಈ ನಗರ ಇದೆಯಲ್ಲ, ವೀರವರ್ಮನ ನಗರ, ಎಂತಹ ವೈಭವದಿಂದ ಕೂಡಿರುವಂತಹ ನಗರ ಅಂತ ಹೇಳಿದ್ರೆ, ಧರ್ಮ ದ್ವಾಪರ ಯುಗ ಆದರೂ ಕೂಡ ನಾಲ್ಕು ಕಾಲುಗಳಿಂದ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅತ್ಯಂತ ಧರ್ಮದಿಂದ ಕೂಡಿರುವಂತಹ ರಾಜ್ಯ ಅದಾಗಿತ್ತು. ಅಲ್ಲಿ ಜನ ಹೇಗೆ ಅಂದ್ರೆ ಕನಸಿನಲ್ಲಿಯೂ ಕೂಡ ಮರೆತು ಪಾಪ ಕಾರ್ಯವನ್ನು ಮಾಡ್ತಾ ಇರಲಿಲ್ಲ, ಕನಸಿನಲ್ಲಿಯೂ ಕೂಡ ಪಾಪ ಚಿಂತನೆಯನ್ನು ಮಾಡ್ತಾ ಇರಲಿಲ್ಲ. ಪುರುಷರಾಗಲಿ ಸ್ತ್ರೀಯರಾಗಲಿ ಯಾರು ರೋಗದಿಂದ ನರಳ್ತಾ ಇರಲಿಲ್ಲ, ಯಾರಿಗೂ ಕೂಡ ಅಕಾಲ ಮೃತ್ಯು ಸಂಭವಿಸ್ತಾ ಇರಲಿಲ್ಲ, ಯಾರು ಕೂಡ ಸಂತಾಪದಿಂದ ಮರುಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸಾಕ್ಷಾತ್ ಯಮನೇ ಅವನ ಮನೆಯ ಅಳಿಯ ಆಗಿದ್ದ. ಹಾಗಾಗಿ ನಗರದಲ್ಲಿ ಯಾರಿಗೂ ಕೂಡ ಅಪಮೃತ್ಯು ಬರ್ತಾ ಇರಲಿಲ್ಲ.

0: யதளம் ஒத்தரிசே பொறமட்டுதோ.
1: ಕೃಷ್ಣಾರ್ಜುನರ ಕುದುರೆ ಆ ಸಾರಸ್ವತ ನಗರಕ್ಕೆ ಪ್ರವೇಶಿಸಿತು. ಧರ್ಮದಿಂದ ಕೂಡಿರುವಂತಹ ನಗರ. ಈ ಕುದುರೆಗಳು ಪ್ರವೇಶ ಮಾಡಿದ್ದಂತಹ ವಿಚಾರವನ್ನ ಕಾವಲು ಪಡೆಯವರು ತನ್ನ ರಾಜನಿಗೆ ತಿಳಿಸ್ತಾ ಇದ್ದಾರೆ. ಈ ಸುದ್ದಿಯನ್ನ ಕೇಳಿ ರಾಜ ನಗ್ತಾ ಇದ್ದಾನಂತೆ, ಮತ್ತು ಕೂಡ ಕೋಪಗೊಂಡಿದ್ದಾನೆ. ಕೃಷ್ಣಾರ್ಜುನರ ಸಾಹಸವನ್ನ ನಾವು ನೋಡ್ಕೊಳ್ತೇವೆ, ಏನಾದರೂ ಆಗಲಿ ಆ ಕುದುರೆಗಳನ್ನ ಕಟ್ಟಿರಿ ಅಂತ ತನ್ನ ಸೈನಿಕರಿಗೆ ವೀರವರ್ಮ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ಆ ಚತುರಂಗ ಸೈನ್ಯ ಮಹಾವೈಭವದಿಂದ ಆ ಕುದುರೆಗಳನ್ನ ಕಟ್ಟೋದಕ್ಕೆ ಹೊರಟಿವೆ.

ಆ ಮಹಾವೀರನಾದಂತಹ ವೀರಮರ್ಮನಿಗೆ ಮಹಾಪರಾಕ್ರಮಿಗಳಾದಂತಹ 5 ಜನ ಮಕ್ಕಳು. ಅವರು ಯಾರು ಅಂತಂದ್ರೆ ಸುಲಭ, ಸುಫಾಲ, ಕುವಲ, ನೀಲ ಮತ್ತು ಸರಳ. ಅವರು ಸೈನ್ಯದ ಜೊತೆ ಹೊರಟಿದ್ದಾರೆ. ಆಚೆ ಈಚೆ ನೋಡಿಕೊಂಡು ಮೇಲೆ ಬಿದ್ದು ಸ್ವಲ್ಪದರಲ್ಲೇ ಕೈಯಿಂದ ಹಿಡಿದು ಅರ್ಜುನನ 2 ಕುದುರೆಗಳನ್ನು ಕೂಡ ಹಿಡಿದು ತಂದು ಅವರ ತಂದೆಯ ಮುಂದೆ ವೀರವರ್ಮನ ಮುಂದೆ ನಿಲ್ಲಿಸಿದ್ದಾರೆ. ಅನಂತರ ಅವರ ಪರಾಕ್ರಮಕ್ಕೆ ವೀರವರ್ಮ ಮೆಚ್ಚಿದ್ದಾನೆ. ಇದನ್ನು ನೋಡಿದಂತಹ ಅರ್ಜುನನ ಸೈನ್ಯದವರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಅವರ ಮೇಲೆ ಆಕ್ರಮಣವನ್ನು ಮಾಡಲು ತೊಡಗಿದ್ದಾರೆ.

0: ಶೇಷಿ ಮಲ್ಲ ಯುದ್ಧದ ಹತಾಗತಿಗಳಿಂದೇ.
1: ಯಾವಾಗ ವೀರವರ್ಮನ ಪುತ್ರರು ಅರ್ಜುನನ ಯಜ್ಞಾಶ್ವವನ್ನ ಹಿಡಿದು ತೆಗೆದುಕೊಂಡು ಹೋದ್ರು, ಕಟ್ಟಿದ್ರು, ಆಗ ಬಬ್ರುವಾಹನನೇ ಮೊದಲಾದಂತಹ ಮಹಾಪರಾಕ್ರಮಿಗಳು ಇದನ್ನು ಕಂಡು ಸಹಿಸದೆ ಯುದ್ಧಕ್ಕೆ ತೊಡಗಿದ್ದಾರೆ. ಬಬ್ರುವಾಹನ ಕೋಪದಿಂದ ಶಂಖನಾದವನ್ನ ಮಾಡಿದ್ದಾನೆ. ಅವನ ಶಂಖದ ನಾದಕ್ಕೆ ಮೂರು ಲೋಕಗಳು ಕೂಡ ಬೆದರ್ತಾ ಇವೆಯಂತೆ. ವಿರೋಧಿ ಸೈನ್ಯದ ವೀರರು ಅಲ್ಲಲ್ಲೇ ಸ್ತಬ್ಧರಾಗ್ಬಿಟ್ಟಿದ್ದಾರೆ. ಬಬ್ರುವಾಹನ ಸೈನ್ಯದ ಎಲ್ಲರಿಗೂ ಕೂಡ ಅತ್ಯಂತ ಉತ್ತೇಜನ ಉತ್ಸಾಹ ಉಂಟಾಗಿದೆಯಂತೆ. ಪರಸ್ಪರ ಯುದ್ಧ ಪ್ರಾರಂಭವಾಗಿದೆ. ಆ ಮಹಾವೀರರು ಒಬ್ಬರನ್ನೊಬ್ಬರು ಮುಷ್ಟಾಮುಷ್ಟಿ ಕೇಶಾಕೇಶಿ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಮಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಉಗುರು ಬಾಹುಗಳಿಂದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೀಗೆ ದೊಡ್ಡದಾದಂತಹ ಯುದ್ಧ ಅವರಿಬ್ಬರ ನಡುವೆ ಪ್ರಾರಂಭ ಆಯಿತು.

0: ಸಿರದಿ ಬಳಸಿ ಬಿದ್ದುದು ಮಂದಿ ಹೆಣಮಯದ ರಣಮಯದ ರೌ ಕುಲದ ರಚನೆ ಮೆರೆಯೇ.
1: ಎರಡೂ ಕಡೆದೆಯ ಯೋಧರು ಕೂಡ ಗರ್ಜಿಸುತ್ತಾ ಮೇಲೆ ಬಿದ್ದು ಪರಸ್ಪರ ಹೊಯ್ದಾಡ್ತಾ ಹೊಡೆದಾಡ್ತಾ ಬಡದಾಡ್ತಾ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಸೈನ್ಯದ ಸೈನಿಕರು ಕೂಡ ಹತರಾಗ್ತಾ ಇದ್ದಾರೆ. ಎರಡೂ ಕಡೆ ಬಹಳ ಕೋಲಾಹಲ ಉಂಟಾಗ್ತಾ ಇದೆ. ಆ ಖಡ್ಗದ ಶಬ್ದಗಳು, ಬಾಣದ ಝಯಂಕಾರಗಳು, ಶಂಖನಾದಗಳು, ಎಲ್ಲ ಶಬ್ದಗಳು ಕೂಡ ಉಂಟಾಗಿ ಭಯಂಕರವಾಗಿ ತೋರ್ತಾ ಇದೆ. ಆ ಯುದ್ಧ ಭೂಮಿ ಹೆಣದ ರಾಶಿಯೇ ಆ ಯುದ್ಧ ಭೂಮಿಯಲ್ಲಿ ಬಿದ್ದಿದೆ.
0: ಕಲಿ ಬಭ್ರುವಾಗನನ ಕೋಲ್ಗಳಿ ನಿಜ ಸೇನೆ ಖಿಲಮಾಗುತ್ತಿರೆ ಕೇಳ್ದು ವೀರವರ್ಮಂ ತಾನೇ ಬಲ ಸಗಿತ

0: ಜವನಳುಕುವನೆ ಜಗದೊಳೆನಲು.
1: ಹೀಗೆ ವೀರ ಬಭ್ರುವಾಹನನ ಬಾಣಗಳಿಂದ ವೀರವರ್ಮನ ಸೈನ್ಯ ನಾಶವಾಗ್ತಾ ಇದೆ. ವೀರವರ್ಮ ತಾನೇ ಸ್ವತಃ ಸೈನ್ಯದ ಜೊತೆ ರಕ್ಷಣೆಗೋಸ್ಕರ ಯುದ್ಧ ಮಾಡೋದಕ್ಕೋಸ್ಕರ ಹೊರಟ. ಅದರ ಜೊತೆಗೆ ತನ್ನ ಅಳಿಯನಾದಂತಹ ಯಮರಾಯನಿಗೆ ತೋರಿಸ್ತಾ ಇದ್ದಾನೆ. ಯಮನೂ ಕೂಡ ವೀರವರ್ಮನ ಅಳಿಯ, ಕೋಪದಿಂದ ತನ್ನ ಮಾವನನ್ನ ವೀರವರ್ಮನನ್ನ ಗೆಲ್ಲಿಸಬೇಕು ಅಂತ ಅರ್ಜುನನ ಸೈನ್ಯವನ್ನ ಕೊಲ್ಲಲು ಆರಂಭಿಸಿದ್ದಾನಂತೆ. ಜೀವಿಗಳ ವಧೆಗೆ ಜವನ ಅಳುಕುವನೇ ಜಗದಳು ಎನ್ನಲು ಈ ರೀತಿಯಾಗಿ ಅವನು ಅಳುಕ್ತಾನೆಯೇ ಯಮ ಜೀವಿಗಳ ವಧೆಗೆ. ಈ ಪ್ರಕಾರವಾಗಿ ಯಮನೂ ಕೂಡ ವೀರವರ್ಮನ ಜೊತೆ ತನ್ನ ಮಾವನ ಜೊತೆ ಯುದ್ಧದಲ್ಲಿ ಸೇರಿಕೊಂಡು ಬಭ್ರುವಾಹನನ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾರೆ.

ಆ ಯಮ, ನಾನು ಎಲ್ಲ ಪ್ರಾಣಿಗಳನ್ನು ಕೂಡ ಕೊಲ್ಲಲೇಬೇಕು ಯಾವತ್ತಾದ್ರೂ ಕೂಡ, ಅದು ಇವತ್ತೇ ಆಗಲಿ, ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅಂತ ಹೇಳಿ ಅರ್ಜುನನ ಸೈನ್ಯವನ್ನ ಹೊಕ್ಕನೋ ಎಂಬಂತೆ ಇಡೀ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾನೆ. ಆಗ ಅರ್ಜುನ ಇದನ್ನು ನೋಡ್ದ, ನೋಡ್ಬಿಟ್ಟು ಕೃಷ್ಣನಿಗೆ ಕೇಳ್ತಾ ಇದ್ದಾನೆ, ದೇವ, ನಮ್ಮ ಸೈನ್ಯವನ್ನ ಹೀಗೆ ಸಂಹಾರ ಮಾಡ್ತಾ ಇರುವಂತಹ ಈ ಉಗ್ರನಾದಂತಹ ಮಹಾವೀರ ಯಾರು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ,

0: ಕಳದೊಳು ಇದನರಿಪಬೇಕೆಂದು ಬೇಡಿಕೊಳ್ಳಲು ಅಸುರಹರ ನಿಂತೆಂದನು.
1: ಪಾರ್ಥ ಕೇಳು, ಈತ ನಿನಗೆ ದೊಡ್ಡಪ್ಪನಾಗಬೇಕು. ಈತ ಧರ್ಮರಾಜ ಗಣ ವೀರವರ್ಮನಿಗೆ ಅಳಿಯನಾಗಿದ್ದಾನೆ. ಅವನ ಮಾವನಿಗೆ ಅನುಕೂಲವಾಗಬೇಕು ಅಂತ ನಮ್ಮ ಚತುರಂಗ ಸೈನ್ಯವನ್ನು ಕೊಲ್ತಾ ಇದ್ದಾನೆ ಅಂತ ಹೇಳಿದಾಗ ಅರ್ಜುನ ಮತ್ತೆ ಕೇಳ್ತಾ ಇದ್ದಾನೆ, ಕೃಷ್ಣ ಇವನು ವೀರವರ್ಮನ ಅಳಿಯ ಹೇಗಾಗ್ತಾನೆ? ಇವನು ದೇವತೆ, ಭೂಮಿಯಲ್ಲಿ ಮನುಷ್ಯರಿಗೆ ಅಳಿಯ ಆಗೋದು ಅಂತ ಹೇಳಿದ್ರೆ ಆಶ್ಚರ್ಯಕರವಾದದ್ದು. ಇವನ ವೃತ್ತಾಂತವನ್ನು ಹೇಳು ಅಂತ ಕೇಳಿದಾಗ ಕೃಷ್ಣ ವೃತ್ತಾಂತವನ್ನು ಆ ಯಮಧರ್ಮರಾಜ ವೀರವರ್ಮನ ಅಳಿಯನಾದ ಕಥೆಯನ್ನು ಹೇಳ್ತಾ

ಯಮಧರ್ಮ ವೀರವರ್ಮನಿಗೆ ಅಳಿಯನಾದ ಬಗೆಯನ್ನು ನಾನು ಹೇಳ್ತೇನೆ. ವೀರವರ್ಮನಿಗೆ ಮಾಲಿನಿ ಅಂತ ಒಬ್ಬ ಸುಂದರಳಾದಂತಹ ಮಗಳಿದ್ಲು. ಕಾಲಕ್ರಮದಲ್ಲಿ ಅವಳು ಯೌವನದಲ್ಲಿ ಕಾಲಿಟ್ಟಳು. ಅವಳಿಗೆ ಮದುವೆ ಮಾಡಬೇಕು ಅಂತ ವೀರವರ್ಮ ಯೋಚನೆ ಮಾಡಿ ಮಗಳನ್ನು ಕೇಳ್ತಾನೆ, ಮಾಲಿನಿ ಮಗಳೇ, ನೀನು ಯಾರನ್ನು ಮದುವೆಯಾಗೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಾಗ, ಯೌವನದಲ್ಲಿ ಕಾಲಿಟ್ಟ ಪ್ರೌಢೆಯಿಂದ ಕೂಡಿರುವಂತಹ ಆ ಮಾಲಿನಿ ಹೇಳ್ತಾಳೆ, ನಾನು ಮನುಷ್ಯರನ್ನು ಮದುವೆ ಆಗೋದಿಲ್ಲ. ತಂದೆಗೆ ಆಶ್ಚರ್ಯವಾಗ್ಬಿಡತ್ತೆ. ಆ ಕೇಳ್ತಾಳೆ, ಹಾಗಾದ್ರೆ ನೀನು ಯಾರನ್ನು ಮದುವೆ ಆಗ್ತೀಯಾ ಅಂತ ಕೇಳಿದಾಗ ಮಾಲಿನಿ ಉತ್ತರವನ್ನು ಕೊಡ್ತಾ ಇದ್ದಾಳೆ,

ಮಾಲಿನಿ ತಂದೆಗೆ ಹೇಳ್ತಾ ಇದ್ದಾಳೆ, ಅಪ್ಪ ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ, ಹುಟ್ಟಿದವನು ಯಾವತ್ತಾದರೂ ಕೂಡ ಮರಣವನ್ನು ಹೊಂದಲೇಬೇಕು. ನಾನು ಮನುಷ್ಯನನ್ನು ಮದುವೆ ಆದರೆ ಅವನು ಒಂದಲ್ಲ ಒಂದು ದಿವಸ ಸಾಯ್ತಾನೆ, ಅವನು ಸತ್ತರೆ ನನಗೆ ವಿಧವೆ ತನ ಬರುತ್ತದೆ, ಅದಕ್ಕೋಸ್ಕರ ನಾನು ಮನುಷ್ಯರನ್ನು ಮದುವೆ ಆಗೋದಿಲ್ಲ. ನಾನು ವಿಧವೆಯಾದರೆ ಮೂರು ರೀತಿಯಾದಂತಹ ನನ್ನ ಜೀವನದಲ್ಲಿ ಮಾರ್ಗಗಳಿದೆ. ಒಂದು, ಪತಿಯೊಡನೆ ಸಹಗಮನವನ್ನು ಮಾಡಬೇಕು. ಎರಡನೇದಾಗಿ ಅಜೀವ ಪರ್ಯಂತ ವಿಧವೆಯಾಗಿ ಉಳಿಬೇಕು. ಮೂರನೇದಾಗಿ ಮನ್ಮಥನ ಬಾಣಕ್ಕೆ ಒಳಗಾಗಿ ನಾನು ಅನ್ಯ ಪುರುಷರನ್ನ ಕೂಡಬೇಕು. ಇದರಿಂದ ನನಗೆ ಪಾಪ ಉಂಟಾಗಿ ನರಕ ಪ್ರಾಪ್ತವಾಗುತ್ತದೆ. ಅದಕ್ಕೋಸ್ಕರ ನಾನು ಮನುಷ್ಯರನ್ನ ಮದುವೆಯಾಗೋದಿಲ್ಲ ಅಂತ ತನ್ನ ವಾದವನ್ನ ತನ್ನ ತಂದೆಯ ಮುಂದೆ ಮಾಲಿನಿ ಮಂಡಿಸ್ತಾ ಇದ್ದಾಳೆ.

ಪತಿ ಬದುಕಿರಬೇಕಾದ್ರೆ ನಾನ್ ಸತ್ರೆ ನನಗೆ ಮುತ್ತೈದೆತನದ ಸಾವು ಬಂದು ಪುಣ್ಯ ಬರುತ್ತೆ, ಅದಕ್ಕೆ ಬದಲಾಗಿ ನನಗಿಂತ ನನ್ನ ಪತಿ ಮೊದಲು ಸತ್ರೆ ನಾನು ಸಹಗಮನವನ್ನ ಮಾಡಿದರೆ ಬ್ರಹ್ಮನೇ ನನ್ನನ್ನ ಆಧರಿಸ್ತಾನೆ. ವಿಧವೆಯಾಗಿಯೇ ಉಳಿದ್ರೆ ಹೆಣ್ಣಿಗೆ ಪಾಪ ಬರದೇ ಇರೋದಿಲ್ಲ. ಮೂರನೇದಾಗಿ ಮನ್ಮಥನ ಬಾಣಕ್ಕೆ ಒಳಗಾಗಿ ನಾನು ಬೇರೆ ಯಾರನ್ನಾದರೂ ಮದುವೆ ಆದರೆ ಅವರಲ್ಲಿ ಮಕ್ಕಳನ್ನ ಪಡೆದರೆ ನನಗೆ ಸದ್ಗತಿ ಖಂಡಿತ ಇರೋದಿಲ್ಲ. ಹೀಗೆ ಮನುಷ್ಯರಿಗೆ ಇರುವಂತಹ ದಾರಿ ಮೂರು. ಆದ್ದರಿಂದ ನಾನು ಇದು ಯಾವುದನ್ನೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಮತ್ತು ಕೂಡ ನನ್ನ ನಿಶ್ಚಯವನ್ನು ಹೇಳ್ತೀನಿ ಕೇಳು, ಯಮಧರ್ಮರಾಜನನ್ನ ನಾನು ಭಜಿಸುತ್ತೇನೆ, ಅವನನ್ನ ಇಷ್ಟಪಡ್ತೇನೆ, ಅವನನ್ನ ಮದುವೆಯಾಗೋದಕ್ಕೆ ನಾನು ಒಪ್ಕೊಳ್ತೇನೆ, ನನ್ನನ್ನ ಅವನಿಗೆ ಕೊಟ್ಟು ಮದುವೆ ಮಾಡುವಂತ ಮಾಲಿನಿ ವೀರವರ್ಮನಿಗೆ ಹೇಳ್ತಾಳೆ.

ತಂದೆ, ನಾನು ಸತ್ತರೆ ಯಮನ ಬಳಿಗೆ ಹೋಗ್ತೇನೆ. ಯಮ ಎಲ್ಲರ ಪಾಪ ಪುಣ್ಯಗಳನ್ನು ತಿಳಿದಂತಹ ವ್ಯಕ್ತಿ. ಆದ್ದರಿಂದ ವ್ರತ ದಾನ ಜಪಗಳಿಂದ ಅವನನ್ನು ನಾನು ಮೆಚ್ಚಿಸ್ತೇನೆ. ಅವನೇ ನನಗೆ ತಕ್ಕನಾದಂತಹ ವರ. ಇದನ್ನು ಅತಿಯಾಯಿತು ಅಂತ ಭಾವಿಸ್ಬೇಡ. ನೀನು ಮಾಡಿರುವಂತಹ ಪುಣ್ಯ ಕರ್ಮದಿಂದ, ನೀನು ಗಳಿಸಿರುವಂತಹ ಪುಣ್ಯದ ಫಲದಿಂದ ನನಗೆ ಅನುಕೂಲವೇ ಆಗತ್ತೆ. ನನಗೆ ವಿರೋಧ ಆಗೋದಿಲ್ಲ. ಯಮ ನನಗೆ ಪತಿಯಾಗದೆ ಇರೋದೇ ಇಲ್ಲ, ಇದರಿಂದ ಕೀರ್ತಿಶಾಲಿಯಾಗ್ತೇನೆ ಅಂತ ತನ್ನ ದೃಢವಾದಂತಹ ನಿರ್ಧಾರವನ್ನು ಮಾಲಿನಿ ತಂದೆಯ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾಳೆ.

ಮಾಲಿನಿ ಮಹೀಮತಿಗೆ ಅತ್ಯಂತ ವಿನಯದಿಂದ ತನ್ನ ಹೃದಯದಲ್ಲಿ ಅಡಗಿರುವಂತಹ ಮನೋರಥವನ್ನು ಹೇಳ್ತಾಳೆ. ನೀನೇ ಅನೇಕ ಪುಣ್ಯಕರ್ಮಗಳನ್ನು ಮಾಡಿ ಹೇಗಾದರೂ ಯಮನನ್ನು ಒಪ್ಪಿಸು, ಅವನು ನನ್ನ ಪತಿಯಾಗುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆಗ ಮಾಲಿನಿಯನ್ನು ಸಮಾಧಾನ ಮಾಡಿ ವೀರವರ್ಮ ಯಮಸೂಕ್ತದಿಂದ ಆ ಯಮಧರ್ಮನನ್ನು ಆರಾಧಿಸಲು ಪ್ರಾರಂಭ ಮಾಡ್ತಾನೆ.

ಬಂಧುವದನೆಯ ನೆನಹಿಗೊಳಗಾಗಿ ತರಣಿಜಂಬಂದು ಮೈದೋರದಿರೆ ಧರ್ಮದ ಸಹಾಯಕ್ಕೆ ಮುಂದುವರಿದು

0: ವೀರವರ್ಮನು ಕೂಡ ಯಮಸೂಕ್ತದಿಂದ ಆ ಯಮಧರ್ಮನನ್ನು ಆರಾಧನೆ ಮಾಡಲು ಪ್ರಾರಂಭಿಸ್ತಾನೆ. ಮಾಲಿನಿಯು ಕೂಡ ಅಂದಿನಿಂದ ಯಮನನ್ನು ಹಗಲೂ ರಾತ್ರಿ ತಪಸ್ಸು, ಪೂಜೆ, ಜಪ, ತಪ ಇತ್ಯಾದಿಗಳಿಂದ ಪೂಜಿಸ್ತಾ ಇದ್ದಾಳೆ. ದಿನದಿಂದ ದಿನಕ್ಕೆ ಅವಳ ಯೌವನವೂ ಕೂಡ ಹೆಚ್ಚುತ್ತಾ ಇದೆ. ಆದರೂ ಕೂಡ ಸೂರ್ಯಪುತ್ರನಾದ ಯಮ ಮಾತ್ರ ಈಕೆಯ ಪ್ರಾರ್ಥನೆಯನ್ನು ಮನ್ನಿಸಲಿಲ್ಲ. ಯಾವಾಗಲೂ ಕೂಡ ಧರ್ಮ ಕಾರ್ಯಕ್ಕೆ ಸಹಾಯ ಮಾಡುವಂತಹವನು ನಾರದ ಮಹರ್ಷಿಗಳು. ಈ ನಾರದ ಮಹರ್ಷಿಗಳಿಗೆ ಈ ವಿಷಯ ತಿಳಿಯಿತು. ಆಗ ಮಹರ್ಷಿಗಳು ಇವರ ಸಹಾಯಕ್ಕೆ ಬರ್ತಾ ಇದ್ದಾರೆ.
1: ನಾರದ ಮುನೀಶ್ವರಂ ಕಾಲನಲ್ಲಿಗೆ ಬಂದು ವೀರವರ್ಮ ಕನೃಪನ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ. ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದ್ದರೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯು 15 ದಿನಗಳವರೆಗೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ನಡುವೆ ಇಂದು ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತುಸಭೆ ಕರೆದಿದೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ತಮಿಳುನಾಡು ಹಾಗೂ ರಾಜ್ಯದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು ರಾಜ್ಯದ ಪರ ವಾದ ಮಂಡಿಸಲಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಸರ್ಕಾರ ನಿರ್ಧರಿಸಿದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಮಂಡ್ಯದಲ್ಲಿ ಇಂದು ಪ್ರತಿಭಟನೆಗಳು ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಕರುನಾಡ ವಿಜಯಸೇನೆ ಸಂಘಟನೆಯ ಕಾರ್ಯಕರ್ತರು ಸಮಿತಿಯ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ರೈತರಿಗೆ ವಂಚಿಸಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರಿಗೆ ಮನವಿ ಸಲ್ಲಿಸಿದರು. ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಡೆ ಖಂಡಿಸಿ ಅವರ ನಟನೆಯ ಜನನಾಯಕನ್ ಚಲನಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಚಿತ್ರದ ಪೋಸ್ಟರ್ ಹರಿದು ಸಿನಿಮಾ ಸ್ಥಗಿತಕ್ಕೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ. ಮದ್ದೂರಿನಲ್ಲಿ ತಾಲೂಕು ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘಟನೆಯ ಹಲವು ಬಣಗಳು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಪಾಂಡವಪುರ ತಾಲೂಕಿನಲ್ಲಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟೀಯ ಹೆದ್ದಾರಿ ತಡೆದು ನೀರು ಬಿಡುವಂತೆ ಸೂಚಿಸಿರುವ ಸಮಿತಿ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗುವುದರಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದು ಸೂಕ್ತವಲ್ಲ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಎಂಎ ಸಭೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ನೀರಿನ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಹೇಳಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಸೂಕ್ತವಲ್ಲ. ಇಂದು ನಡೆಯಲಿರುವ ಸಭೆಯಲ್ಲಿ ರಾಜ್ಯದ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿ ನೀರು ಹರಿಸುವುದನ್ನು ಸರ್ಕಾರ ತಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ.
1: ಕೆಡಬ್ಲ್ಯೂಆರ್ಸಿ ಅವರು 3,500 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ತಮಿಳ್ನಾಡಿಗೆ ಹರಿಸಬೇಕು ಹೇಳಿ. ಈ ಸಂಕಷ್ಟದ ಸಂದರ್ಭದಲ್ಲಿ, ಬರ ಇದ್ದಂತ ಸಂದರ್ಭದಲ್ಲಿ, ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮಿಳ್ನಾಡಿಗೆ ನೀರು ಹರಿಸತಕ್ಕಂತದನ್ನ ಉಚಿತ ಅಲ್ಲ. ಮತ್ತು ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವತ್ತು ಅಪೀಲ್ ಹಾಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದವರು ಕನ್ವಿನ್ಸ್ ಮಾಡಿ ಯಾಕೆ ನಮಗೆ ನೀರು ಕೊಡೋದಿಲ್ಲ ಅಂತಕ್ಕಂಥ.
0: ರಾಜಧಾನಿ ಬೆಂಗಳೂರು ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇವಲ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರಿನ ಸಂಗ್ರಹವಿದೆ. ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗೆ ಪ್ರತಿ ತಿಂಗಳು ಸರಾಸರಿ 2.2 ಟಿಎಂಸಿ ನೀರಿನ ಅವಶ್ಯಕತೆ ಇದೆ. ಲಭ್ಯವಿರುವ ನೀರನ್ನು ನಗರಕ್ಕೆ ಪ್ರತ್ಯೇಕವಾಗಿ ಮೀಸಲಿಟ್ಟರೆ 5-6 ತಿಂಗಳವರೆಗೆ ಸಾಕಾಗಬಹುದು. ಮುಂಜಾಗ್ರತಾ ಕ್ರಮವಾಗಿ ನಾಗರಿಕರು ಜವಾಬ್ದಾರಿಯುತವಾಗಿ ನೀರನ್ನು ಬಳಸುವಂತೆ ಮನವಿ ಮಾಡಿದ್ದಾರೆ.

ಸಿಪಾಯಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಲ್ ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 3 ಗಂಟೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:30 ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಈ ಎಷ್ಟೋ ಸಲ ವಾಹನ ಹಳೆ ಆಯಿತು ಅಂತಾಗಲಿ ಅಥವಾ ಅಗತ್ಯಕ್ಕೆ ಬೇಕು ಅಂತ ಹೇಳಿ ವಾಹನಗಳನ್ನು ತಗೊಳ್ತಾರೆ, ಅದನ್ನ ಮಾರಾಟನೂ ಮಾಡ್ತಾರೆ ಕೆಲವೊಬ್ಬರು. ಯಾವ ರೀತಿ ಮಾರಾಟ ಆಗುತ್ತೆ, ಮಾರಿದ ನಂತರ ಏನೇನೋ ಸಮಸ್ಯೆಗಳಾಗ್ತವೆ, ಅವಾಗ ಏನು ಮಾಡಬೇಕು ಅಂತನೋ ಸಮಸ್ಯೆ ಬರುತ್ತೆ.
2: ನೋಡಿ, ಈಗ ಯಾವುದೇ ಒಂದು ವಾಹನವನ್ನ ಮಾರಾಟ ಮಾಡಬೇಕಂದ್ರೆ ಅಗತ್ಯ ದಾಖಲೆಗಳೇನಿದೆ, RC ಕಾರ್ಡ್ ಆಗಲಿ, ಇನ್ಸೂರೆನ್ಸ್ ಆಗಲಿ ಅಥವಾ ಫಿಸಿಕಲ್ ಸರ್ಟಿಫಿಕೇಟ್ ಆಗಲಿ, ಇವೆಲ್ಲನ ಪರಿಶೀಲನೆ ಮಾಡಿಕೊಂಡು ಅವರು ಮಾರಾಟ ಮಾಡಬೇಕಾಗುತ್ತೆ. ಅದೇ ರೀತಿ ಕೊಂಡ್ಕೊಳ್ತಕ್ಕಂಥವರು ಸಹ ಈ ಒಂದು ಅಗತ್ಯ ದಾಖಲೆಗಳನ್ನು, RC ಬುಕ್ ಯಾರ ಹೆಸರಲ್ಲಿದೆ, ಓನರ್ ಯಾರು, ಇನ್ಸೂರೆನ್ಸ್ ಇದೆಯಾ, ಅದೇ ಅಗತ್ಯ ದಾಖಲೆಗಳನ್ನು ಪಡ್ಕೊಂಡು ಅವರ ಹೆಸರಿಗೆ ಕ್ರಯ ತಗೊಳ್ಬೇಕಾಗುತ್ತೆ. ಯಾರು ಮಾರಾಟ ಮಾಡಿರ್ತಾರೆ ಅವರು ಕಡ್ಡಾಯವಾಗಿ ತಗೊಂಡಿರ್ತಕ್ಕಂಥವ್ರ ಹೆಸರಿಗೆ ಆಗೋವರೆಗೂ ಸಹ ಅವರು ಹೆಚ್ಚು ಕಾಳಜಿಯನ್ನು ವಹಿಸಿ ಇರಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ಈಗ ಅನೇಕ ಕೋರ್ಟ್ಗಳಲ್ಲಿ ನೋಡ್ತಾ ಇದೀವಿ, ವಾಹನವನ್ನು ಮಾರಾಟ ಮಾಡಿರ್ತಾರೆ ಆದರೆ ಓನರ್ ಹೆಸರಲ್ಲೇ ಇರುತ್ತೆ. ಅನೇಕ MVC ಕೇಸುಗಳು, ಅಪಘಾತ ಕೇಸುಗಳು, ಕಳ್ಳತನ ಕೇಸುಗಳು, ಎಷ್ಟೋ ಜನ ಮೊದಲು ಯಾರು ಮಾರಾಟ ಮಾಡಿರ್ತಾರೋ ಅಂತ ಓನರ್ಗಳ ಮೇಲೆ ಆಗಿದೆ.
1: ಅಂದ್ರೆ ಮಾರಾಟ ಮಾಡುವಾಗ ವ್ಯವಸ್ಥಿತವಾಗಿ ಅದನ್ನು ಮಾರಾಟ ಮಾಡಿರಬೇಕು, ಸೇಲ್ ಅಗ್ರಿಮೆಂಟ್ ಇತ್ಯಾದಿಯೆಲ್ಲ.
2: ಈಗ ಅದ ಮಾರಾಟ ಮಾಡಬೇಕು ಅಂತ ನಾವು ಒಂದು ಸೇಲ್ ಅಗ್ರಿಮೆಂಟ್ ಅನ್ನ ಬರವಣಿಗೆ ಮುಖಾಂತರ ಮಾಡ್ಕೊಬೇಕು. ಮತ್ತೆ ಆ 29-30 ಫಾರಂ ಬರುತ್ತೆ, ಅದರಲ್ಲೂ ಸಹ ಒಂದು ಇಂಬರ್ಹ ಅಂತ ಬರುತ್ತೆ, ಮಾರಾಟಗಾರರು ಮತ್ತೆ ಒಬ್ಬ ಖರೀದಿದಾರರ ಸಹಿಗಳಿರ್ತಕ್ಕಂಥದ್ದು, ಮತ್ತೆ ಅದನ್ನು ವರ್ಗಾವಣೆ ಮಾಡ್ಕೊಳ್ತಕ್ಕಂಥ ದಾಖಲೆಗಳನ್ನು ಸಹ ಪಡ್ಕೊಳ್ಳಿರಬೇಕು. ಮತ್ತೆ ಆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ RC ಕಾರ್ಡು, ಬುಕ್ಕು, ಇನ್ಸೂರೆನ್ಸ್ ಎಲ್ಲ ದಾಖಲೆಗಳನ್ನು ಅವರು
1: ಹಸ್ತಾಂತರ ಆಗಿರಬೇಕು. ಈಗ ಮಾರಿದ ನಂತರ ಏನೇನು ಎಚ್ಚರಿಕೆಗಳು ಇವರಾಗಲಿ ಅಥವಾ ಅವರಾಗಲಿ ಇನ್ನಷ್ಟು ವಿವರ ಕೊಡಿ.
2: ಇಲ್ಲಿ ನಾವು ಕೆಲವು ಸಲ ಮಾರಾಟ ಮಾಡಿಬಿಟ್ಟಿರ್ತೀವಿ ಆದರೆ ಇನ್ನು ನಮ್ಮ ಹೆಸರಲ್ಲಿರುತ್ತೆ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು RTOಗೆ ನಾವು ನೋಟಿಸನ್ನು ನೀಡಿ, ಅಂದರೆ 14 ದಿನಗಳ ಒಳಗಡೆ ನಾವು RTOಗೆ ನೋಟಿಸನ್ನು ನೀಡ್ಬೋದು. ಏನಂದರೆ ನಾವು ವಾಹನವನ್ನು ಈ ರೀತಿ ಮಾರಾಟ ಮಾಡಿದ್ದೀವಿ ಅಂತ ಮಾಡ್ಬೋದು. ಇಲ್ಲಾಂತಂದರೆ ಆ ಚಲನ್ನು ಅಂದರೆ ಆ ಮಾರಾಟ ಮಾಡಲಿಲ್ಲ, ಅಕಸ್ಮಾತ್ ಅವನ ಹೆಸರು ಮಾಡ್ಕೊಳ್ಲಿಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, RTO ಆಫೀಸಲ್ಲಿ ಅದನ್ನು ಎಂಟ್ರಿ ಮಾಡಿರ್ತಾರೆ. ನಾಳೆ ದಿನ ಏನಾದರೂ ತೊಂದರೆ ಆದ್ರೂ ನಾವು ಅದನ್ನು ಆ ದಾಖಲೆಯನ್ನು ತೊಗೊಂಬಂದು ನಮ್ಮ ತೊಂದರೆ ಆಗದಿರ ನಾವು ಕಾಪಾಡ್ಕೊಳ್ಬೋದು ಅದನ್ನು.
1: ಇಂತಿಷ್ಟು ದಿನ ನಾವು ಕೊಟ್ಬಿಟ್ಟಿದ್ದೇವೆ, ಇನ್ನು ಸ್ವಲ್ಪ ವರ್ಗಾವಣೆ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತೇಳಿ ಒಂದಿಷ್ಟು ಮಾಹಿತಿ ಕೊಟ್ಟು ಮುಂಜಾಗ್ರತೆ ತಗೋಬಹುದು.
2: ಯಾಕಂದ್ರೆ
1: ನಾವು ಇಡಿಯಾಗಿ ಮಾಲೀಕತ್ವ ವರ್ಗಾವಣೆ ಆಗಿದೆಯಾ ಅಂತ ನೋಡ್ಕೋಬೇಕು. ಆಗಿಲ್ಲ ಅಂದ್ರೂ ಕೂಡ ಇಂತವ್ರಿಗೆ ಕೊಟ್ಟಿದೀವಿ, ಎಲ್ಲ ಆಗಿದೆ, ನಮ್ಮ ಕೆಲಸಗಳು ಆಗಿದ್ದಾವೆ, ಡಾಕ್ಯುಮೆಂಟ್ಸ್ ಇನ್ನು ಪ್ರೊಸೆಸ್ ಅಲ್ಲಿ ಇವೆ, ಅದಕ್ಕೆ ಅಂತಲೂ ಕೂಡ ಅರ್ಜಿಯನ್ನು ನಾವು ಕೊಡಬಹುದು.
2: ಯಾಕೆ ನಾವು ಅರ್ಜಿಯನ್ನು ಕೊಡಬೇಕು ಅಂತಂದ್ರೆ ಒಂದು ವೇಳೆ ಏನಾದರೂ ಅಪರಾಧಗಳಾದ್ರೆ ಅಥವಾ ಅಪಘಾತಗಳಾದ್ರೆ ಅದರ ಪರಿಹಾರ ನಾವೇ ಮಾಲೀಕರು ಯಾರು ಮಾರಾಟ ಮಾಡುತ್ತಾರೆ ಅವರೇ ಕಟ್ಕೊಡ್ಬೇಕಾಗುತ್ತೆ. ಈ ಒಂದೇ ಉದ್ದೇಶದಿಂದ
1: ಇದನ್ನು ತಪ್ಪಿಸಲು ಅವರು
2: ಲೆಟರ್ ಕೊಡಬೇಕು.
1: ಸರಿ ಸರಿ. ಈಗ ಎಷ್ಟೋ ಸಲ ಏನೋ ಒಂದು ಮಾರಾಟ ಮಾಡೋಣ ಅಂತ ಮಾಡಿಬಿಟ್ಟಿರ್ತಾರೆ, ಆದ್ರೆ ಎಲ್ಲರೂ ಒಂದು ವಿಶ್ವಾಸದ ಮೇಲೆ ತಗೊಂಡ್ಬಿಟ್ಟಿರ್ತಾರೆ, ನಡೀತಾ ಇರ್ತದೆ. ಆದ್ರೆ ಅಪರಾಧ ಆಗೋದು ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಆಕ್ಸಿಡೆಂಟರ್ ಆಗಬಹುದು ಅಥವಾ ಬೇರೆ ಬೇರೆ ಉದ್ದೇಶಕ್ಕೂ ಬಳಸಬಹುದು. ಯಾರಿಗೋ ಕೊಟ್ಟಿರ್ತೀವಿ ಗಾಡಿ, ಇನ್ನು ಹಳೆ ಗಾಡಿ ತಾನೇ, ಒಂದಿಷ್ಟು ಕೊಡಿಯಪ್ಪ ತಗೊಂಡು ಹೋಗ್ಬಿಡ್ತೀನಿ ಅಂತೇಳಿ ತಗೊಂಡೋಗಿ ಅವ್ರು ಏನೋ ಒಂದು
2: ಮಾಡ್ಬಿಟ್ಟಿರ್ತಾರೆ,
1: ಎಲ್ಲದಕ್ಕೂ ಆ ಗಾಡಿ ಮಾಲೀಕರಿಗೆ ಅದು ಬರುತ್ತೆ. ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26ನೇ ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
5: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
6: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
5: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.
1: ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು
7: ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:37:26. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಬಂದು ತಲುಪಬೇಕು ವಾಟ್ಸ್ಆಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳಾಗಿ ಬಂದು ತಲುಪಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಈಗ ಪ್ರಸಾರವಾಗುವ ಹಾಡು ಯಾವ ಚಿತ್ರದ್ದು? ಈಗ ಒಂದು ಹಾಡು ಪ್ರಸಾರ ಆಗುತ್ತೆ, ಅದನ್ನು ಕೇಳಿ ನಂತರ ಅದು ಯಾವ ಚಿತ್ರದ್ದು ಅಂತ ನೀವು ಕಂಡುಹಿಡಿಬೇಕು. ಈಗ ಹಾಡು ಪ್ರಸಾರ ಆಗುತ್ತೆ.

ಹಾಗಾದ್ರೆ ಈಗ ಪ್ರಸಾರವಾದಂತಹ ಹಾಡು ಹಿಂದಿ ಚಿತ್ರದ್ದು ಯಾವ ಚಿತ್ರದ್ದು ಅನ್ನೋದನ್ನ ನೀವು ನಮಗೆ ಕಳಿಸ್ಬೇಕು. ಸರಿಯಾದ ಉತ್ತರವನ್ನ ಕಳಿಸಂತಹ ಮೊದಲಿಗರ ಹೆಸರನ್ನ ಓದಲಾಗುತ್ತೆ. ಹಾಡನ್ನ ಯಾವ ಹಾಡು ಯಾವ ಚಿತ್ರ ಅಂತ ನೀವು ಗೆಸ್ ಮಾಡಿ ನಮಗೆ ಕಳಿಸೋಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

0: ಸ್ನೇಹಿತರೆ, ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟವರು ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಹಾಗೆ ಮುಂದಿನ ಸರಿಯಾದ ಉತ್ತರ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಮುಂದಿನ ಉತ್ತರ ಹರೀಶ್ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾಗಿದೆ ನಿಮ್ಮ ಉತ್ತರ. ಹಾಗೆಯೇ ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ಎನ್ ಜಿ ಬಸವರ ಚಿತ್ರದುರ್ಗದಿಂದ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲೋನಿ ಹರಿಹರದಿಂದ ಮುಂದಿನ ಸಂದೇಶ ಬಂದಿದೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಸಂತೋಷ್ ಪಾಟೀಲ್ ಕಲಬುರಗಿಯಿಂದನೂ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ವಿಜಯಶ್ರೀ ಕೊಪ್ಪಳದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೂ ಮಧುಮತಿ ಕರಡಿಯವರು ಸಹ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹೊನ್ನೂರು ಅಲ್ಲಿ ಹನುಮಂತಪುರದಿಂದ ಸರಿಯಾದ ಉತ್ತರ ಬಂದಿದೆ. ಎಸ್ಎಂ ಶೋಭಾ ಹಾಸನದಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡ್ನಿಂದ, ಪರಿಮಳ ದಾವಣಗೆರೆಯಿಂದ ಹಾಗೆಯೇ ಮುಂದಿನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಅಮೃತ ಹಿರೇಮಠ್ ಓಜನಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಪ್ರಸಾರವಾದಂತಹ ಹಾಡು ಮಿಸ್ಟರ್ ಅಂಡ್ ಮಿಸ್ಸಸ್ 55, ಮಿಸ್ಟರ್ ಅಂಡ್ ಮಿಸ್ಸಸ್ 55 ಅನ್ನುವ ಚಿತ್ರದ ಹಾಡು. ಈ ಹಾಡು ಪ್ರಸಾರ ಆಗಿತ್ತು. ಹಾಡಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನು ನೋಡುವ ಮೊದಲು ಒಂದು ಪ್ರಕಟಣೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
4: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
3: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
4: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
3: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ವೆಲ್ಕಮ್ ಬ್ಯಾಕ್ ಟು ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಸ್ನೇಹಿತರೆ, ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಈ ಪ್ರಶ್ನೆಯಲ್ಲಿ ಕೆಳಗೆ ಇರುವ ಚಲನಚಿತ್ರದ ಹೆಸರಿನಲ್ಲಿ ಗುಂಪಿಗೆ ಸೇರದ ಒಂದು ಚಿತ್ರವನ್ನು ಗುರುತಿಸಬೇಕು. ಈ ಎಲ್ಲ ಚಿತ್ರಗಳಲ್ಲಿರುವಂತಹ ಒಂದು ಕಾಮನ್ ಅಂಶವನ್ನು ಗುರುತಿಸಿ ನಮಗೆ ಹೇಳಬೇಕು. ಈಗ ಚಿತ್ರಗಳ ಹೆಸರು ಬರ್ತಾ ಇದೆ. ಗುಂಪಿಗೆ ಸೇರದ ಚಿತ್ರವನ್ನು ಗುರುತಿಸಿ. ಆಪ್ತ ಮಿತ್ರ, ನಮ್ಮೂರ ಮಂದಾರ ಹೂವೆ, ಅಮೃತ ವರ್ಷಿಣಿ, ಹಬ್ಬ. ಆಪ್ತ ಮಿತ್ರ, ನಮ್ಮೂರ ಮಂದಾರ ಹೂವೆ, ಅಮೃತ ವರ್ಷಿಣಿ, ಹಬ್ಬ, ಈ ನಾಲ್ಕು ಚಿತ್ರಗಳಲ್ಲಿ ಗುಂಪಿಗೆ ಸೇರದ ಚಿತ್ರದ ಹೆಸರನ್ನು ನೀವು ಗುರುತಿಸಬೇಕು. ಗುರುತಿಸೋದಕ್ಕೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಮುಂದೆ ಮೂಡಿ ಬರ್ತಾ ಇದೆ ಮದರ್ ಪ್ರಾಮಿಸ್ ಚಿತ್ರದ ಹಾಡು. ನಿಮ್ಮೆಲ್ಲರಿಗೋಸ್ಕರ ಕೇಳಿ, ಎಂಜಾಯ್ ಮಾಡಿ. ಸ್ನೇಹಿತರೆ, ಕ್ಷಮೆ ಇರಲಿ, ಈ ಹಾಡು ಕರಾವಳಿ ಚಿತ್ರದ್ದು. ಸಿದ್ದ ಶ್ರೀರಾಮ ಅವರ ಧ್ವನಿಯಲ್ಲಿ ಪ್ರಮೋದ್ ಮರ್ವಂತೆ ಅವರ ಸಾಹಿತ್ಯ ಹಾಗೂ ಸಚಿನ್ ಬಸ್ರೂರು ಅವರ ಸಂಗೀತ.

ಕುಟುಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಂತಹ ನಮ್ಮ ಕೇಳುಗರ ಹೆಸರು ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ವೇದಾಶೆಟ್ಟಿ ಕಾಳವರ, ದಿಲೀಪ್ ಕಲ್ಯಾಣ್ಕರ್ ಕೊಲಂಬೋ ಶ್ರೀಲಂಕಾ, ಸಾತ್ವಿಕ್ ದೀಪಕ್ ನಾಯಕನಹಟ್ಟಿ, ಅಮೃತ ಹಿರೇಮಠ್ ಓಜನಹಳ್ಳಿ, ನೇತ್ರಾ ಕೆಂಗೇರಿ, ಸುನಂದ ಸ್ಕಂದ ಲೇಔಟ್, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರು, ಮಾಲಾ ಮಾಚೋಹಳ್ಳಿ, ಪ್ರಕಾಶ್ ಅಕ್ಕಪ್ಪಾಡಿ ಹಾಗೂ ಗುಣವತಿ ಭೀಮಪ್ಪ ದಾವಣಗೆರೆ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರಂ ಬೆಂಗಳೂರು, ಹಾಗೆ ನಿತ್ಯ ನೆಲಮಂಗಲದಿಂದ, ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರ್ಕೆಯಿಂದ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಹಾಗಾದರೆ ಉತ್ತರ ಏನು ಅಂತ ತಿಳಿದುಕೊಳ್ಳುವ ಸಮಯ. ಗುಂಪಿಗೆ ಸೇರಿದ ಚಿತ್ರವನ್ನ ಗುರುತಿಸಿ ಅಂತ ಹೇಳಿದ್ದೆ. ಆಪ್ತ ಮಿತ್ರ, ನಮ್ಮೂರ ಮಂದಾರ ಹೂವೆ, ಅಮೃತ ವರ್ಷಿಣಿ ಹಾಗೂ ಹಬ್ಬ, ಈ ನಾಲ್ಕು ಚಿತ್ರಗಳಲ್ಲಿ ಗುಂಪಿಗೆ ಸೇರಿದ ಚಿತ್ರ ಯಾವುದು ಅಂತ ಅಂದ್ರೆ ಹಬ್ಬ. ಹಬ್ಬ ಸರಿಯಾದ ಉತ್ತರ. ಈ ಎಲ್ಲಾ ಚಿತ್ರಗಳು ಬಹುತಾರಾಗಣದ ಚಿತ್ರಗಳು, ಆದರೆ ಈ ಚಿತ್ರಗಳಲ್ಲಿ ಹಬ್ಬ ಚಿತ್ರದಲ್ಲಿ ರಮೇಶ್ ಅವರು ಅಭಿನಯ ಮಾಡಿಲ್ಲ. ಮಿಕ್ಕಿದ ಎಲ್ಲಾ ಚಿತ್ರಗಳಲ್ಲಿ, ಆಪ್ತ ಮಿತ್ರ, ನಮ್ಮೂರ ಮಂದಾರ ಹೂವೆ ಹಾಗೂ ಅಮೃತ ವರ್ಷಿಣಿ ಚಿತ್ರಗಳಲ್ಲಿ ನಾಯಕ ನಟ ರಮೇಶ್ ಅರವಿಂದ್ ಅವರು ನಟಿಸಿದ್ದಾರೆ. ಆದರೆ ಹಬ್ಬ ಚಿತ್ರದಲ್ಲಿ ರಮೇಶ್ ಅವರ ಅಭಿನಯ ಇಲ್ಲ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಇಂದಿನ ಕೊನೆಯ ಪ್ರಶ್ನೆ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ.

ಪ್ರಧಾನಮಂತ್ರಿಗಳ ಭಾಷಣದ ನೇರ ಅನುವಾದಕ್ಕಾಗಿ ಬಳಸಲಾಗುವ ಉಪಕ್ರಮ ಯಾವುದು? ಪ್ರಧಾನಮಂತ್ರಿಗಳ ಭಾಷಣದ ನೇರ ಅನುವಾದಕ್ಕಾಗಿ ಬಳಸಲಾಗುವ ಉಪಕ್ರಮ ಯಾವುದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

0: ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ನೀಡಿದ್ದೀರಿ ಅಂತ ನೋಡೋದಾದ್ರೆ, ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನುಂಕಪ್ಪ ಕಾಂಬಳೆ, ಸುಧಾ ಬೂದಿಹಾಳ್ ರಘುನಾರಾಯಣ್ ಬೆಂಗಳೂರು, ಜಯಶ್ರೀ ಸುನೀಲ್ ಅಮೃತ ಹಿರೇಮಠ್, ಆಶಾ ಶ್ರೀನಿವಾಸ್ ಪರಿಮಳ ದಾವಣಗೆರೆ, ಹಾಗೆ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ. ಕೃತಿಕಾ ಗಣೇಶ್ ಮಾರಥಳಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಸರಿಯಾದ ಉತ್ತರವನ್ನ ಮತ್ತಿನ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಆಶಾ ಶ್ರೀನಿವಾಸ್ ಅವರು ಕಳಿಸಿದ್ದಾರೆ ಸರಿಯಾದ ಉತ್ತರವನ್ನ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿತ್ತು ಪ್ರಧಾನಮಂತ್ರಿಗಳ ಭಾಷಣದ ನೇರ ಅನುವಾದಕ್ಕಾಗಿ ಬಳಸಲಾಗುವ ಉಪಕ್ರಮ ಯಾವುದು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಭಾಷಿಣಿ. ಭಾಷಿಣಿ ಎನ್ನುವಂತಹ ಉಪಕ್ರಮವನ್ನು ಎಐ ಆಧಾರಿತ ಭಾಷಾ ಅನುವಾದದ ಮೂಲಕ ಅಂತರ್ಜಾಲದಲ್ಲಿರುವ ಭಾಷಾ ತಡೆಗೋಡೆಯನ್ನು ನಿವಾರಿಸುವ ಉದ್ದೇಶದಿಂದಾಗಿ ಭಾಷಾ ಇಂಟರ್ಫೇಸ್ ಫಾರ್ ಇಂಡಿಯಾ ಅನ್ನುವ ಉಪಕ್ರಮದ ಅಡಿಯಲ್ಲಿ ಭಾಷಿಣಿ ಅನ್ನುವಂತಹ ಪ್ಲಾಟ್ಫಾರ್ಮ್ನಲ್ಲಿ ಪ್ರಧಾನಮಂತ್ರಿಗಳ ಭಾಷಣದ ನೇರ ಅನುವಾದವನ್ನು ನಾವು ಆಲಿಸಬಹುದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು, ಹಾಗೆ ಕೇಳಿದಂತಹ ಪ್ರಶ್ನೆ, ಕೊಟ್ಟಂತಹ ಮಾಹಿತಿ ಎಲ್ಲದೂ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಾಳೆಯ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ, ನಾನು ಸಹ ಹೊರಡುವಂತಹ ಸಮಯ 4 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ನಮಸ್ಕಾರ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದುವರೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳು ಪ್ರಸಾರವಾದವು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 5 ಗಂಟೆ. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ದಿ ಜರ್ನಲಿಸ್ಟ್ ಚಿತ್ರದ ಗೀತೆ. ಆಕಾಶ್ ಗುಲಾಬಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಗರ್ ಶಾಸ್ತ್ರಿ.

ಅಭಿಜಿತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಗೌತಮ್. ಅಪಾಯವಿದೆ ಎಚ್ಚರಿಕೆ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯಪ್ರಕಾಶ್.

ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಕೇಳಿ ಬ್ಯಾಂಕ್ ಬೆಂಚಸ್ ಚಿತ್ರದ ಗೀತೆ. ಧನಂಜಯ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಕುಲ್ ಅಭಯಂಕರ್.

ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಕೇಳಿ ಬಿಸಿ ಬಿಸಿ ಐಸ್ಕ್ರೀಂ ಚಿತ್ರದ ಗೀತೆ. ಅರವಿಂದ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಕುಲ್ ಅಭಯಂಕರ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಜಯ್ ಯೇಸುದಾಸ್ ಮತ್ತು ರಾಜೇಶ್ ಮುರುಗೇಶ್ ಅವರ ಧ್ವನಿಯಲ್ಲಿ ಕೇಳಿ ವಸಂತ ಕೋಕಿಲಾ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್.

0: ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳಿ ಕಂಬಳನೆತ್ತಿಯ ಮೃತ್ಯುಂಜಯ ಹೆಚ್ ಕಂಬಳನೆತ್ತಿ ಅವರಿಂದ ಸುಗಮ ಸಂಗೀತ.

ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಕಟಣೆಗಳು, 6:15 ವಚನ ಗಾಯನ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:21 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7:20 ಜಾನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಎದ್ದಲದೊಡ್ಡಿಯ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45 ಹಿಂದಿ ಚಿತ್ರಗೀತೆಗಳು. 8:30 ಜಾನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ರಾಮಣ್ಣ ಮಾಸ್ಟರ್, ಗುರುಪಾದ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳು. ಭಾವಗೀತೆಗಳ ಕಾರ್ಯಕ್ರಮ 9:15. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿಯಲ್ಲಿ ರೂಪಕ ಕಲಾರಸಿಕರ ಸ್ವರ್ಗ ಹಾಸನ, ರಚನೆ ಕೆಎಸ್ ದಿನೇಶ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಮತ್ತು ಪುಟ್ಟಸ್ವಾಮಿ ಪಿ ತರೀಕೆರೆ. ನಂತರ ರೂಪಾ ಹಾಸನ್ ಅವರಿಂದ ಸ್ವರಚಿತ ಕವನಗಳ ವಾಚನ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ. ನಂತರ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ, ಎನ್ಎಸ್ ಗದಕ್ಕರ್ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ. 6:45

0: ಈ ಜನಪದ ಗೀತೆಗಳಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ನಂದಿತಾ ಮತ್ತು ಸಂಗಡಿಗರಿಂದ 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿಸಂಚಿಕೆ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:45 ಕನ್ನಡ ಚಿತ್ರಗೀತೆಗಳು, 8:30 ವಿಶೇಷ ಆರೋಗ್ಯ ಸಂದರ್ಶನ, ಹುಚ್ಚು ಪ್ರಾಣಿಗಳ ಕಡಿತದಿಂದ ಉಂಟಾಗುವ ತೊಂದರೆಗಳು ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ಅಮೃತ ಮಕ್ಕಳ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲೇಶ್ ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 9:00 ಪ್ರಕಟಣೆಗಳು. 9:05 ವಂದೇ ಮಾತರಂ. 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುವವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ್ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ ಬೆಂಗಳೂರು ಕೇಂದ್ರದಿಂದ. 9:30 ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ. ಪ್ರಸ್ತುತಿ ಡಾಕ್ಟರ್ ಬಿಎಂ ಶರ್ಮೇಂದ್ರ ಸ್ವಾಮಿ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 10:02 ಹಾಗೂ 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರದಲ್ಲಿ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ಪ್ರಕಟಣೆಗಳು. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿಪಥ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ. 3:00 FM 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳು. ನಿಲಯದ ನಾಳಿನ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಯುವಕರು ಮತ್ತು ಆಧುನಿಕ ತಂತ್ರಜ್ಞಾನ ಈ ಕುರಿತು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಡಿಎಚ್ ಜಗದೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 6:10 ಪ್ರಕಟಣೆಗಳು. 6:15 ಭಾವಗೀತೆಗಳು. 6:51 ಬೆಂಗಳೂರು ಕೇಂದ್ರದಿಂದ ಹಲ ಕೃಷಿರಂಗ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಬೆಳೆ ಸಮೀಕ್ಷೆ. ವಿಷಯ ತಜ್ಞರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಜನಪದ ಸಂಗೀತದಲ್ಲಿ ಕೊರಟಗೆರೆ ಗ್ರಾಮದ ಚನ್ನಬಸಣ್ಣಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 7:45 ಚಿತ್ರಗೀತೆಗಳು. ನಿಮ್ಮ ಕರೆ ನಿಮಗೊಂದು ಗೀತೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8:30 ಜನಪದ ಸಂಗೀತದಲ್ಲಿ ಸಿಂಧನೂರು ತಾಲೂಕಿನ ಬಳಗನೂರು ಗ್ರಾಮದ ಸಂತೋಷ್ ಕುಮಾರ್ ಮತ್ತು ಸಂಗಡಿಗರಿಂದ ಕನಕಾಂಗಿ ಕಲ್ಯಾಣ ಕುರಿತು ದೊಡ್ಡಾಟದ ಪದಗಳು. 9:15 ಭಾವಗೀತೆಗಳು. 9:30 ಪ್ರಚಲಿತ ವಿದ್ಯಮಾನಗಳು ದೆಹಲಿ ಕೇಂದ್ರದಿಂದ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ ದೆಹಲಿ ಕೇಂದ್ರದಿಂದ. ನಂತರ ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: The Parliament has passed the Prevention of Insults to National Honour Amendment Bill 2026, with the Lok Sabha approving it today. The Rajya Sabha passed the legislation yesterday. The law will further amend the Prevention of Insults to National Honour Act 1971. The legislation seeks to give Vande Mataram the same statutory protection as the national anthem, Jana Gana Mana, and make the insult to the national song a criminal offence. These offences are punishable with imprisonment of up to 3 years, a fine, or both. In the Rajya Sabha, discussion is underway on the public examinations, Prevention of Unfair Means Amendment Bill 2026. Minister of State for Personnel, Public Grievances and Pensions, Dr. Jitendra Singh, moved the bill. He reiterated the government's resolve of zero tolerance towards malpractices and paper leaks of public examinations. Dr. Singh said Prime Minister Narendra Modi lost no time in bringing this bill, reflecting the government's commitment that nobody will be allowed to jeopardize future of the students. Initiating the discussion, Leader of the Opposition, Mallikarjun Kharge, said government has made only cosmetic changes in the new bill and the proposed amendments will not be effective to curb malpractices in the public examinations. He said, though the Congress supports the proposed bill,

ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಕೇಳುಗರೇ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15, ವಚನ ಗಾಯನ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳಿ ಬಸವಣ್ಣನವರ ವಚನ, ಹಾಡಿದ್ದಾರೆ ಟಿವಿ ರಾಮ್ ಪ್ರಸಾದ್.

0: ಅರ್ಜೆಂಟ್ ಆಗಿ ಫುಡ್ ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ಯಕ್ರಮದ ಮುಂದಿನ ವಚನ ಬಸವಣ್ಣನವರ ವಚನ ಹಾಡಿದ್ದಾರೆ ದಿವ್ಯಾ ಸಂಪತ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಚನಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರೇಣುಕಾ ನಾಕೋಡ್ ಅವರ ಧ್ವನಿಯಲ್ಲಿ ಷಣ್ಮುಖ ಸ್ವಾಮಿಯವರ ವಚನ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಳನ್ನು ಕೇಳಿದರೆ. ವಚನ ಗಾಯನ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಚಾಮರಾಜನಗರ ಜಿಲ್ಲಾ ವಾರ್ತಾಪತ್ರ ಬರೆದವರು ಸುರೇಂದ್ರ ಎಸ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತ ಚುನಾವಣಾ ಆಯೋಗದ ನಿರ್ದೇಶಾನುಸಾರ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಹಿನ್ನೆಲೆ ಚಾಮರಾಜನಗರ ಜಿಲ್ಲಾದ್ಯಂತ ಎಸ್ಐಆರ್ ಜಾಗೃತಿ ಜಿಲ್ಲಾದ್ಯಂತ ಪರಿಣಾಮಕಾರಿಯಾಗಿ ನಡೆಸಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ ಅವರು ಚಾಮರಾಜನಗರ ತಾಲೂಕಿನ ಉಡಿಗಾಲ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬ ತ್ರಿಯಂಬಕಪುರ ಕಗ್ಗಳ ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳು ಕೊಳ್ಳೇಗಾಲ ಹಾಗೂ ಹನೂರು ತಾಲೂಕಿನ ಕಾಡಂಚಿನ ಪ್ರದೇಶಗಳಿಗೂ ತೆರಳಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಜೊತೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾರ್ಯದಲ್ಲಿ ನಿರತರಾಗಿದ್ದ ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಮತದಾರರ ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರಂ ಅನ್ನು ವಿತರಿಸಿದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು ಈವರೆಗೆ 7,74,523 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿದೆ. ಗೈರು ಹಾಜರಿ, ಸ್ಥಳಾಂತರ, ಮರಣ ಹೊಂದಿರುವ ಹಾಗೂ ಎರಡೂ ಕಡೆ ನೋಂದಣಿಯಾಗಿರುವ ಹಾಗೂ ಇತರೆ ಸೇರಿದಂತೆ ಒಟ್ಟು 73,243 ಮತದಾರರನ್ನು ಗುರುತಿಸಲಾಗಿದೆ. ಹನೂರು ತಾಲೂಕಿನ ಮೇಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಗಾಡು ಪ್ರದೇಶ ದುರ್ಗಮ ಪ್ರದೇಶದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ಆರೋಗ್ಯ ಸಂಪರ್ಕ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಮಲೆ ಮಹದೇಶ್ವರ ಬೆಟ್ಟದಲ್ಲಿ

0: ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಮಿತಿ ಸಭೆಯನ್ನು ನಿಯಮಾನುಸಾರ ಕಾಲಕಾಲಕ್ಕೆ ಮಾಡಬೇಕು. ವಿದ್ಯಾರ್ಥಿ ವೇತನ ವಿಳಂಬವಾಗಬಾರದು. ನ್ಯಾಯಬೆಲೆ ಅಂಗಡಿಗಳ ಗುತ್ತಿಗೆಯಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಬೇಕು ಎಂದು ಸೂಚಿಸಿದರು. ಕ್ರೀಡಾಪಟುಗಳು ಹಾಗೂ ಕ್ರೀಡಾಸಕ್ತರ ಬಹು ವರ್ಷದ ಬೇಡಿಕೆಯಾಗಿದ್ದ ಏಜುಕೊಳ ನಿರ್ಮಾಣಕ್ಕೆ ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಶಂಕುಸ್ಥಾಪನೆ ನೆರವೇರಿಸಿದರು. ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಕೊಳ ಪೆವಿಲಿಯನ್ ಹಾಗೂ ವಿವಿಧ ಆಟದ ಅಂಕಣಗಳನ್ನು 15 ಕೋಟಿ ರೂ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿರುವ ಕಾಮಗಾರಿಗೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿ, ಜಿಲ್ಲಾ ಕೇಂದ್ರದಲ್ಲಿ ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿ ಆಗಲಿದೆ. ತ್ವರಿತವಾಗಿ ಕಾಮಗಾರಿ ಮುಗಿಸಿ ಕ್ರೀಡಾಪಟುಗಳಿಗೆ ಅನುಕೂಲ ಕಲ್ಪಿಸಲಾಗುವುದು. ನಗರಕ್ಕೆ ಕುಡಿಯುವ ನೀರು ಪೂರೈಸಲು ಮಾಲಂಗಿಯಿಂದ ನೀರು ಸರಬರಾಜು ಮಾಡುವ ಕಾರ್ಯಕ್ರಮವನ್ನು 110 ಕೋಟಿ ರೂ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳುತ್ತಿದ್ದು ಇದರ ಟೆಂಡರ್ ಕೂಡ ಆಗಿದೆ. ಅಲ್ಲದೆ 130 ಕೋಟಿ ರೂ ವೆಚ್ಚದಲ್ಲಿ ಪಟ್ಟಣಕ್ಕೆ ಒಳಚರಂಡಿ ಕಾಮಗಾರಿಗೂ ಟೆಂಡರ್ ಪ್ರಕ್ರಿಯೆ ನಡೆದಿದೆ ಎಂದು ಹೇಳಿದರು. ಕೊಳ್ಳೇಗಾಲ ತಾಲೂಕಿನ ತಿಮ್ಮರಾಜಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಗೌಡನ ಕೆರೆಗೆ ಮೀನು ಮರಿ ಬಿಡುವ ಮೂಲಕ ಮತ್ಸ್ಯ ಸಂಜೀವಿನಿ ಯೋಜನೆಗೆ ಕೊಳ್ಳೇಗಾಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕುಮಾರ್ ಚಾಲನೆ ನೀಡಿದರು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮೀನುಗಾರಿಕೆ ಇಲಾಖೆ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಕುಮಾರ್ ಮಾತನಾಡಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸಹಯೋಗದೊಂದಿಗೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಮಾಧುರ್ಯ 2026 ಶೀರ್ಷಿಕೆಯಡಿ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕೆಎಂ ವೀರಶೆಟ್ಟಿ ಅವರಿಂದ ಗಮಕ ವಾಚನ, ಶಿವಣ್ಣ ಇಂದ್ವಾಡಿ ಅವರಿಂದ ವ್ಯಾಖ್ಯಾನ, ಸಿಎಂ ನರಸಿಂಹಮೂರ್ತಿ ಅವರಿಂದ ಭಕ್ತಿ ಭಾವಗಾಯನ, ರಾಮದಾಸ್ ಅರಳವಾಡಿ ಅವರಿಂದ ಕಥಾ ಕೀರ್ತನ, ವಿದ್ವಾನ್ ಮಹೇಶ್ ಮತ್ತು ತಂಡದವರಿಂದ ಭರತನಾಟ್ಯ ನಡೆಯಿತು. ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿರುವ ಮೆದುಳು ಆರೋಗ್ಯ ಕೇಂದ್ರಕ್ಕೆ ಖಾಸಗಿ ಸಂಸ್ಥೆ ಕೊಡುಗೆ ನೀಡಿರುವ ಭೌತ ಚಿಕಿತ್ಸೆಯ ಸಲಕರಣೆಗಳಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಜೇಶ್ ಕುಮಾರ್ ಚಾಲನೆ ನೀಡಿದರು. ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕಾರ್ಯಕ್ರಮದಡಿ ಸಿಮ್ಸ್ನಲ್ಲಿ ನರರೋಗಿಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡುವ ಸಲುವಾಗಿ ಸ್ಥಾಪಿಸಲಾಗಿರುವ ಮೆದುಳು ಆರೋಗ್ಯ ಕೇಂದ್ರಕ್ಕೆ ನೀಡಲಾಗಿರುವ ಭೌತ ಚಿಕಿತ್ಸೆಯ ಸಲಕರಣೆಗಳನ್ನು ಸೇವೆಗೆ ಸಮರ್ಪಿಸಲಾಯಿತು. ಇದುವರೆಗೂ ಚಾಮರಾಜನಗರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:35.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 6:37 ಆಗುತ್ತಲಿದ್ದು 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ನೀವು ಕೇಳಿದ್ದೀರಾ
2: ಭಾರತ ಸರ್ಕಾರ ಕಾ ಲಕ್ಸ್ ಸೋಲಾರ್ ಪವರ್ ಸೇ ಬಿಜಲಿ

0: ಸರ್ ನೇತಾಜಿ ಹೇ.
1: ಇದರಿಂದ ನಿಮ್ಮ ಮನೆ ಸೂರ್ಯ ಘರ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 88, 2237049 99. ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
4: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
3: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ,
4: ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

0: ರಾಜ್ಯದ ಮೇಲ್ಮನವಿ ತಿರಸ್ಕರಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಆರ್ಸಿ ಆದೇಶ ಮುಂದುವರಿಸಲು ನಿರ್ದೇಶನ. ಕಾವೇರಿ ನದಿ ನೀರು ವಿವಾದ, ಭಾನುವಾರ ಸರ್ವಪಕ್ಷ ಸಭೆ ಕರೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ, ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಯಿಂದ ಬರ ಸಮೀಕ್ಷೆ, ಕೂಡಲೇ ಪರಿಹಾರ ಘೋಷಿಸುವಂತೆ ಆಗ್ರಹ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣಕ್ಕೆ ನಿರ್ಧಾರ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಜ್ಯದಲ್ಲಿ ಸೌರಶಕ್ತಿ ಪಂಪ್ಸೆಟ್ಗಳ ಹೆಚ್ಚಳ ಹಿನ್ನೆಲೆ ಇಳಿಕೆಗೊಂಡ 144 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ. ಕಾವೇರಿ ನಿರ್ವಹಣಾ ಸಮಿತಿ ನೀಡಿದ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಎತ್ತಿಹಿಡಿದಿದೆ. ನವದೆಹಲಿಯಲ್ಲಿ ಇಂದು ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸೂಚಿಸಿದೆ. ರಾಜ್ಯದ ಅಧಿಕಾರಿಗಳು ಸಮಗ್ರವಾದ ಮಂಡಿಸಿದರೂ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶ ಮಾರ್ಪಾಡು ಮಾಡಲು ನಿರಾಕರಿಸಿದೆ. 15 ದಿನ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಸೂಚಿಸಿದೆ. ರಾಜ್ಯ ಸರ್ಕಾರದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ ಗುಪ್ತಾ ಭಾಗವಹಿಸಿ ರಾಜ್ಯದ ಜಲಾಶಯಗಳ ನೀರಿನ ಅಭಾವ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ತಮಿಳುನಾಡು ಸರ್ಕಾರದ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾವೇರಿ ನದಿ ನೀರಿನ ವಿಚಾರವಾಗಿ ಭಾನುವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಇಂದು ಮೇಲ್ಮನವಿ ಸಲ್ಲಿಸಿದ್ದು, ಈ ವಿಚಾರವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಎಂದು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು. ಈ ವಿಚಾರವಾಗಿ ಈಗಾಗಲೇ ಸಂಸದರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಸಂಸದರಾದ ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಅವರ ಜೊತೆ ಚರ್ಚೆ ನಡೆಸಿದ್ದು, ಅವರು ರಾಜ್ಯದ ಹಿತಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಬಿಜೆಪಿ ನಾಯಕರ ಟೀಕೆ ಬಗ್ಗೆ ಪ್ರತಿಕ್ರಿಯಿಸಿ, ಯಡಿಯೂರಪ್ಪನವರು ಸಚಿವ ಸಂಪುಟ ರಚನೆ ಮಾಡದೆ ಅಧಿಕಾರ ಮಾಡಿರಲಿಲ್ಲವೇ ಎಂದು ಮರುಪ್ರಶ್ನಿಸಿದ್ದಾರೆ.
1: ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದು ಚರ್ಚೆ ಮಾಡ್ತೇವೆ.
0: ಪ್ರತಿನಿತ್ಯ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಹ ಎತ್ತಿಹಿಡಿದಿರುವ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ತೀರ್ಪು ಹೊರಬೀಳುತ್ತಿದ್ದಂತೆ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಹಾಗೂ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜಮಾಯಿಸಿದ ಹಲವು ರೈತಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ನಗರ ಸೇರಿದಂತೆ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ನಡುವೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಅವರು, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಕುಡಿಯುವ ನೀರು ಹಾಗೂ ನೀರಾವರಿ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಸಿದೆ. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಕರ್ನಾಟಕ ಮಳೆ ಕೊರತೆಯನ್ನು ಅನುಭವಿಸಿದೆ, ಪರಿಣಾಮವಾಗಿ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಇಂದಿನ ಸಭೆಯಲ್ಲಿ ರಾಜ್ಯ ಎದುರಿಸುತ್ತಿರುವ ಕುಡಿಯುವ ನೀರಿನ ತೀವ್ರ ಕೊರತೆ ಮತ್ತು ಬರಗಾಲದಂತಹ ಪರಿಸ್ಥಿತಿಯ ಬಗ್ಗೆ ಸಚಿವರಿಗೆ ವಿವರಿಸಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನದಿ ನೀರು ವಿವಾದವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಚೆಲುವರಾಯಸ್ವಾಮಿ ಪ್ರತಿಪಕ್ಷಗಳಿಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಮಂಡ್ಯ ಭಾಗದ ಶಾಸಕರ ಜೊತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರಿಗೆ ಕುಡಿಯುವ ನೀರನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಎಂಬ ಆರೋಪಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ವಿವಾದ ನಿಭಾಯಿಸುತ್ತಿದ್ದು ಕನ್ನಡ ಸಂಘಟನೆಗಳು, ರೈತರು, ಸಾರ್ವಜನಿಕರು ತಾಳ್ಮೆಯಿಂದಿದ್ದು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಉಂಟಾಗಿರುವ ಬರ ಕುರಿತಂತೆ ಬಿಜೆಪಿ ನಿಯೋಗ ಇಂದು ಕೂಡ ಹಲವೆಡೆ ಬೆಳೆ ಸಮೀಕ್ಷೆ ನಡೆಸಿತು. ಬಳ್ಳಾರಿ ತಾಲೂಕಿನ ವಿವಿಧೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ನಿಯೋಗ ರೈತರ ಮಳೆಯಾಶ್ರಿತ ಜಮೀನುಗಳಿಗೆ ತೆರಳಿ ಬಿತ್ತಿದ ತೊಗರಿ ಬೆಳೆ ವೀಕ್ಷಿಸಿದರು. ರೈತರು ಒಣಗುತ್ತಿರುವ ಬೆಳೆಯನ್ನು ಕಿತ್ತು ತೋರಿಸಿ ತಕ್ಷಣ ಬರ ಪರಿಹಾರ ಕೊಡಬೇಕೆಂದು ಮನವಿ ಮಾಡಿದರು. ಬಳಿಕ ಮಾತನಾಡಿದ ಆರ್ ಅಶೋಕ, ರಾಜ್ಯ ಸರ್ಕಾರ ವಾರದಲ್ಲಿ ಬರ ಪರಿಹಾರ ಘೋಷಣೆ ಮಾಡಿ ಎಕರೆಗೆ 50,000 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ವಿಧಾನಸಭೆ ಅಧಿವೇಶನದ ಆರಂಭದಲ್ಲಿ ಬರಗಾಲದ ಬಗ್ಗೆ ನಿಲುವಳಿ ಮಂಡಿಸಲಾಗುವುದೆಂದು ತಿಳಿಸಿದ್ದಾರೆ. ಬಳಿಕ ಅವರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಬಳ್ಳಾರಿ ಮತ್ತು ವಿಜಯನಗರ ಬರಪೀಡಿತ ಪ್ರದೇಶಗಳಾಗಿದ್ದು ಸರ್ಕಾರ ಬರಗಾಲ ಘೋಷಣೆ ಮಾಡದೆ ರೈತರಿಗೆ ಅನ್ಯಾಯ ಎಸಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನು ಡಿಜಿಟಲೈಸೇಷನ್ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕುರಿತ ಕಾರ್ಯಗಳು ಆರಂಭವಾಗಿದೆ. ಉಳಿದ 180 ತಾಲೂಕು ಜಿಲ್ಲಾಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ವ್ಯವಸ್ಥೆಗಳಿಗಾಗಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೈಸೇಷನ್ ಪ್ರಕ್ರಿಯೆಯಿಂದ ಒಂದೇ ಕ್ಲಿಕ್ನಲ್ಲಿ ರೋಗಿಗಳ ಸಂಪೂರ್ಣ ಆರೋಗ್ಯ ಇತಿಹಾಸ ಪಡೆಯಲು ಸಾಧ್ಯವಾಗಲಿದೆ. ಮುಂದಿನ ದಿನಗಳಲ್ಲಿ ಟೆಲಿ ಐಸಿಯು ವ್ಯವಸ್ಥೆ ಜಾರಿಗೊಳ್ಳಲಿದ್ದು, ಇದಕ್ಕಾಗಿ ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡಿದ್ದು 1 ಲಕ್ಷಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ಗಳು ಕಾರ್ಯಾರಂಭ ಮಾಡಿದ್ದು, ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಸೌರ ಕೃಷಿ ಪಂಪ್ಸೆಟ್ ಅಳವಡಿಕೆಗೆ ರಾಜ್ಯ ಸರ್ಕಾರದಿಂದ 50%ರಷ್ಟು ಆರ್ಥಿಕ ಸಹಾಯಧನ ದೊರೆಯಲಿದೆ. ಎಸ್ಕಾಂಗಳಿಗೆ ವರ್ಷಕ್ಕೆ ಸುಮಾರು 146 ಕೋಟಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಸೌರ ಕೃಷಿ ಕ್ರಾಂತಿ ಸುಸ್ಥಿರ ಕೃಷಿ ಮಾದರಿಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಆರಂಭಗೊಳ್ಳಲಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಅಭಿಯಾನದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಗ್ರಹವಾಗಿರುವ ಪಾರಂಪರಿಕ ತ್ಯಾಜ್ಯವನ್ನು ಮಾತ್ರ ತೆರವುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಗೃಹ ತ್ಯಾಜ್ಯದಿಂದ ಉಂಟಾಗಿರುವ ಬ್ಲಾಕ್ಸ್ಪಾಟ್ಗಳನ್ನು ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. 1,616 ಸ್ಥಳಗಳಲ್ಲಿ 26,000 ಟನ್ ಪಾರಂಪರಿಕ ತ್ಯಾಜ್ಯ ಗುರುತಿಸಲಾಗಿದೆ ಎಂದು ಹೇಳಿದ್ದಾರೆ. ದ ಇನ್ಸ್ಪೈರಿಂಗ್ ಲೆಗಸಿ ಆಫ್ ಆರ್ಯಭಟ ಎಂಬ ಕಿರು ಪ್ರದರ್ಶನವನ್ನು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು. ಯುಆರ್ ರಾವ್ ಉಪಗ್ರಹ ಕೇಂದ್ರದಿಂದ ಕೇಂದ್ರದ ನಿರ್ದೇಶಕ ಎಂ ಶಂಕರನ್ ಆರ್ಯಭಟನ ಸ್ಫೂರ್ತಿದಾಯಕ ಪರಂಪರೆ ಎಂಬ ಪ್ರದರ್ಶನವನ್ನು ಬಿಡುಗಡೆ ಮಾಡಿದರು. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾರತ ಸರ್ಕಾರದ ವಾರ್ತಾ ಶಾಖೆ ಹಾಗೂ ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೇಲ್ಮನವಿ ತಿರಸ್ಕರಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಸಿಡಬ್ಲ್ಯೂಆರ್ಸಿ ಆದೇಶ ಮುಂದುವರಿಸಲು ನಿರ್ದೇಶನ. ಕಾವೇರಿ ನದಿ ನೀರು ವಿವಾದ, ಭಾನುವಾರ ಸರ್ವಪಕ್ಷ ಸಭೆ ಕರೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ, ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಯಿಂದ ಬರ ಸಮೀಕ್ಷೆ, ಕೂಡಲೇ ಪರಿಹಾರ ಘೋಷಿಸುವಂತೆ ಆಗ್ರಹ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣಕ್ಕೆ ನಿರ್ಧಾರ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಜ್ಯದಲ್ಲಿ ಸೌರಶಕ್ತಿ ಪಂಪ್ಸೆಟ್ಗಳ ಹೆಚ್ಚಳ ಹಿನ್ನೆಲೆ ಇಳಿಕೆಗೊಂಡ 144 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
5: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:50.

ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಹಾಗಾದರೆ ಮೊದಲಿಗೆ ಕೇಳಿ, ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು.

0: ರೈತ ಬಾಂಧವ್ರಿಗೆ ನಮಸ್ಕಾರ. ರೈತ ಬಾಂಧವ್ರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ನಾವು ಸಾಕಷ್ಟು ಒಂದು ಆಹಾರ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿ ಇಟ್ಟಿರ್ತೀವಿ. ಕಾಳುಗಳಿರ್ಬೋದು ಅಥವಾ ಜೋಳ, ಗೋಧಿ, ಅಕ್ಕಿ, ಖಾರಪುಡಿ, ಅರಿಶಿನ ಪುಡಿ ಮುಂತಾದ ದಿನನಿತ್ಯ ಬಳಕೆಗಾಗಿ ಇರತಕ್ಕಂಥ ಹಲವಾರು ವಸ್ತುಗಳನ್ನು ಸಂಗ್ರಹಣೆ ಮಾಡಿಡೋದು ಸರ್ವೇ ಸಾಮಾನ್ಯ. ಒಂದು ತಿಂಗಳು, ಎರಡು ತಿಂಗಳು ಆದಮೇಲೆ ನೋಡೋಕೆ ಹೋಗಿಬಿಟ್ರೆ ಅದರಲ್ಲಿ ಸಾಕಷ್ಟು ಒಂದು ಕೀಟಗಳು ಆಗಿಬಿಟ್ಟಿರ್ತವೆ. ಗೊಂಟಳಾಗಿರ್ತವೆ ಅಕ್ಕಿಯಲ್ಲಿ, ಆಮೇಲೆ ಕಾಳುಗಳಲ್ಲಿ ಬುರುಬುರಿ ಆಗಿರ್ತವೆ. ಹೀಗೆ ಈ ರೀತಿಯಾದಾಗ ಅದು ತಿನ್ನಲಿಕ್ಕೆ ನಮಗೆ ಸೋದಿಲ್ಲ, ಆಮೇಲೆ ಅದನ್ನು ಏನೇನೋ ಮಾಡಿ ಸುಮ್ಮನೆ ಹಾಳಾಗಿ ಹೋಗಿಬಿಡುತ್ತೆ. ಈ ಒಂದು ರೀತಿಯೊಳಗೆ ಸಾಕಷ್ಟು ಆಹಾರ ಧಾನ್ಯಗಳು ಮನೆಯಲ್ಲಿ ಹಾಳಾಗ್ತಿರ್ತವೆ. ಮನೆಯಲ್ಲಿ ಸಂಗ್ರಹಣೆ ಮಾಡಿಟ್ಟಂಥ ಆಹಾರ ಧಾನ್ಯಗಳಿಗೆ ಹುಳುಗಳು ಬರಲಾರದಂತೆ ಏನು ಎಚ್ಚರಿಕೆಯನ್ನು ತಗೋಬೇಕು, ಯಾವ ರೀತಿ ಅದಕ್ಕೆ ವಿಷವಿಲ್ಲದಂಥ ಕೆಲವೊಂದು ವಸ್ತುಗಳು ಸಿಗ್ತವೆ, ಅವುಗಳ ಒಂದು ಉಪಚಾರವನ್ನು ಮಾಡಿ ಹೇಗೆ ಮಾಡಿಡಬೇಕಂತಕ್ಕಂಥ ವಿಚಾರ, ಒಟ್ಟಾರೆ ನಾಟಿ ಪದ್ಧತಿ ಇರ್ಬೋದು, ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಸುಶೀಲಾ ನಾಡಗೌಡ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಬನ್ನಿ, ವಿಚಾರವನ್ನು ಕೇಳೋಣಂತ. ನಮಸ್ಕಾರ ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ.
1: ಸೊ ನಮಸ್ಕಾರ ಇವತ್ತಿನ ಎಲ್ಲ ರೈತ ಬಾಂಧವರಿಗೆ.
0: ಮೊದಲನೇದಾಗಿ ಹೇಳಿ ಮೇಡಮ್ ಅವರೇ, ಮುಖ್ಯವಾಗಿ ನಾವು ಮನೆಯಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥ ಏನೇನು ಆಹಾರ ಧಾನ್ಯಗಳಿಗೆ ಕೀಟಗಳು ಬರ್ತಿರ್ತವೆ, ಯಾವ್ಯಾವ ಆಹಾರ ಧಾನ್ಯಗಳಿಗೆ ಸಾಮಾನ್ಯವಾಗಿ ಕಾಣ್ತಿರ್ತಾವೆ ಅಂತಿರ್ತಾವೆ?
1: ಮುಖ್ಯವಾಗಿ ಈಗ ಹೇಳ್ಬಾರ್ದು ಧಾನ್ಯಗಳನ್ನಂದರೆ ಮೊದಲು ಏಕದಳ ಧಾನ್ಯಗಳು, ಜೋಳ, ಅಕ್ಕಿ ಮತ್ತು ಗೋಧಿ. ಸೊ ಇಂಥದ್ರಲ್ಲಿ ಕೆಲವು ಕೀಟಗಳು ಬರ್ತಾವೆ. ಅದರಲ್ಲಿ ಏನಂತಂದರೆ ಒಂದು ಕಪ್ಪು ನುಸಿ, ಎಲ್ಲರಿಗೂ ಕಾಣಿಸೋಂಥದ್ದು ನುಸಿ ಇರುತ್ತೆ. ಇನ್ನೊಂದು ಸಣ್ಣ ನುಸಿ, ಸಣ್ಣಗೆ ಯಾಕಂದರೆ ಸ್ವಲ್ಪ ನುಚ್ಚಾಗಿತ್ತಂದರೆ ಅದಕ್ಕೆ ಏನಂತಾರೆ ಗರ್ಗಸೆ ದುಂಬಿ ಅಂತ ಕರೀತಾರೆ. ಸೊ ಮತ್ತು ಇದಲ್ಲದೆ ಮತ್ತು ಅಕ್ಕಿ ಚಿಟ್ಟಿ ಅಂದರೆ ಪತಂಗ, ಸ್ವಲ್ಪ ಹಾರಾದದನ್ನು ಎಲ್ಲರೂ ನೋಡಿರ್ಬೇಕು. ಅದು ಪತಂಗ ಅದೇನಂದರೆ ಅದ್ರ ಮರಿ ಹುಳು ಮಾತ್ರ ನಮಗೆ ನಾಶ ಮಾಡ್ತಿತ್ತು, ಅದು ಬಾಲುಳಗಳು ಅಷ್ಟೇ, ಆ ಪತಂಗ ಯಾವುದು ನಾಶ ಮಾಡುವುದಿಲ್ಲ. ಸೊ ಅಕ್ಕಿ ಚಿಟ್ಟಿ ಬರ್ತೈತಿ, ಮತ್ತು ಇದಲ್ಲದೆ ಕೆಂಪು ಹಿಟ್ಟಿನ ದುಂಬಿ ಬರುತ್ತದೆ. ಸೊ ಈ ರೀತಿಯಾಗಿ ಇವು ಏಕದಳ ಧಾನ್ಯಗಳು ಅಂದರೆ ನಮಗೆ ಜೋಳ, ಅಕ್ಕಿ ಮತ್ತು ಗೋಧಿಯಲ್ಲಿ ಬರ್ತವೆ. ಮತ್ತು ಇದೇ ಥರ ಇನ್ನೊಂದು ದ್ವಿದಳ ಧಾನ್ಯಗಳಲ್ಲಿ ಹೆಸರುಕಾಳು, ಕಡಲೆಕಾಳು, ಸೊ ಇಂಥದ್ರಲ್ಲಿ ಉದ್ದಿನ ಬೇಳೆ. ಸೊ ಇಂಥದ್ರಲ್ಲಿ ಏನಂತಂದರೆ ಕೆಲವು ಕೀಟಗಳು ಬೇರೆ, ಅದಕ್ಕೇನಂದರೆ ಬುರ್ಬುರಿ ಅಂತ ಇದು ಒಂದು ಎಲ್ಲರಿಗೂ ಗೊತ್ತಿದೆ. ಬುರ್ಬುರಿ ಅನ್ನೋ ಕೀಟ ಅಂತಂದರೆ ಇದು ಒಂದು ಸಲ ಬಂತಂದರೆ ಒಂದು ತಿಂಗಳಲ್ಲೇ ಒಂದು ಡಬ್ಬ ನೀವು ನೋಡಲಿಲ್ಲ ಅಂದರೆ ಸಾಕದು, ಇದು ನಿಮ್ಮ ಕಾಳೆಲ್ಲ ಅದೆಲ್ಲ ಹರಡಕ್ಕೆ ಸ್ಟಾರ್ಟ್ ಆಗ್ತೈತಿ, ಕಾಳುಗಳೆಲ್ಲ ತೂತಾಕಿ ಹೊರಗೆ ಬರ್ತೈತಿ, ಮರಿ ಹುಳು ಒಳಗೆ ತಿಂದು ಈ ಒಂದು ಜಾಸ್ತಿ. ಮತ್ತು ಇತ್ತೀಚೆಗೆ ಕೆಲವ್ರ ಮನೆಯಲ್ಲಿ ಇದ್ದಿಟ್ಟ ಕಾರ್ಪುಡಿ, ಕಾರ್ಪುಡಿ ಭಾಳಷ್ಟು ಜನ ಇಡಬೇಕಾಗುತ್ತೆ ನಮಗೆ, ಯಾಕಂದರೆ ನಮ್ಮ ಖಾರ ಇಲ್ಲದ ನಮ್ಮ ಅಡುಗೆಗೆ ನಡೆಯೋದಿಲ್ಲ. ಕಾರ್ಪುಡಿನ ಒಂದೇ ಸಲ ಯಾಕಂದರೆ ವರ್ಷ ಇಡೀ ಅದನ್ನು ಯಾರೂ ಮಾಡಲ್ಲ. ಸೊ ಇಂಥ ಒಂದು ಕಾರ್ಪುಡಿಯಲ್ಲಿ ಒಂದು ಹುಳ ಬರ್ತೈತೆ, ಅದಕ್ಕೇನಂತಂದರೆ ಸಿಗರೇಟ್ ದುಂಬಿ ಅಂತ ಕರಿತೀವಿ. ಅದ್ರ ಮರಿ ಹುಳು ಮತ್ತು ಅದು ಪ್ರೌಢಕೀಟೆ ಎರಡೂ ತಿಂತಾನೆ ಇರ್ತಾವೆ. ಅದು ಮರಿ ಹುಳು ಏನಂತಂದರೆ ತಿನ್ನೋದ್ರಿಂದ ಸ್ವಲ್ಪ ಜೊಂಡಗಟ್ಟದಂಗೆ ಕಾಣಿಸುತ್ತೆ ಕಾರ್ಪುಡಿಯಲ್ಲಿ, ಅದು ದೊಡ್ಡ ಹುಳು ಏನಂದರೆ ನುಸಿ ಥರನೇ ಕಾಣಿಸುತ್ತೆ, ಅದಕ್ಕೆ ನಾವು ಸಿಗರೇಟ್ ದುಂಬಿ ಅಂತ ಕರಿತೀವಿ. ಮತ್ತು ಅರಿಶಿನ ಕೊಂಬಿಟ್ರೆ ಅದರಲ್ಲೂ ಬರುತ್ತೆ, ಅಡಿಕೆ ಪುಡಿ, ಸೋಂಪು, ಬಡೆ ಸೋಂಪು ತಿಂತಾರಲ್ಲ ಅದರಲ್ಲೂ ಸ್ವಲ್ಪ ತೇವಾಂಶ ನೀವು ಕೈ ತಂಪು ಏನಾದ್ರು ಇಟ್ಟರು ಅಂತಂದರೆ ಅದು ಹುಳ ಏನಂತಂದರೆ ಒಂದಿದ್ದು ಇನ್ನೊಂದು ತಿಂಗಳಲ್ಲಿ 30-40 ಆಗಿಬಿಟ್ಟಿರ್ತಾವೆ ಹುಳ. ಸೊ ಅಷ್ಟಾಗಿ ಈ ಥರ ಬೇರೆ ಬೇರೆ ತರಹದ ಹುಳಗಳು ಬರ್ತವೆ.
0: ಅಂದ್ರೆ ಈ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅಥವಾ ಪ್ರತಿನಿತ್ಯ ತಿನ್ಲಿಕ್ಕೆ ಬಳಸುವಂತ ಅಕ್ಕಿ, ಜೋಳ, ಗೋಧಿ ಬಗ್ಗೆ ಮಾತಾಡೋಣ. ಈಗ ಮೊದಲನೇದಾಗಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಜೋಳ ಮತ್ತು ಅಕ್ಕಿ ವಿಶೇಷವಾಗಿ ಜಾಸ್ತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರೈತರು ಬಳಸ್ತಿರ್ತಾರೆ, ಮನೆಯಲ್ಲೆಲ್ಲ ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ. ಅಕ್ಕಿಗೆ ಬಂದಾಗ ಅಕ್ಕಿಯಲ್ಲಿ ಹೇಗೆ ಇಲ್ಲಿ ಮುಖ್ಯವಾಗಿ ಯಾವ ರೀತಿ ಸಂರಕ್ಷಣೆ ಮಾಡಿಡಬೇಕು, ಅಕ್ಕಿಯಲ್ಲಿ ಏನು ಹಾಕಿಟ್ರೆ ಹುಳುಗಳು ಆಗೋದಿಲ್ಲ ಅಂತಿರ್ತಾವೆ?
1: ಅಕ್ಕಿಯಲ್ಲಿ ಈಗ ನಿಜವಾಗಿ ಏನು ಹಾಕಿ ಇಡಬೇಕಂತಂದ್ರೆ ಹುಳಗಳಿಗೆ ಏನು ಬೇಕಂತಂದ್ರೆ ಒಂದು ಆಮ್ಲಜನಕ ಬೇಕಾಗುತ್ತೆ ಅದಕ್ಕೆ ಬದುಕಲಿಕ್ಕೆ
0: ಆಮ್ಲಜನಕ
1: ಬೇಕು, ಆಕ್ಸಿಜನ್ ಅಥವಾ ಆಮ್ಲಜನಕ. ಸೊ ಇದನ್ನ ನಾವು ತಡೆಗಟ್ಟಬಿಟ್ರೆ ಆಯ್ತು, ಹುಳಗಳನ್ನ ಪ್ರವೃತ್ತಿಯನ್ನ ತಡೆಗಟ್ಟಬಹುದು. ಅದಕ್ಕೆ ಆಮ್ಲಜನಕ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತಂದ್ರೆ ಒಂದು ಏರ್ ಟೈಟ್ ಡಬ್ಬದಲ್ಲಿ, ಅದಕ್ಕೆ ಇವತ್ತೇನಂತಂದ್ರೆ ಒಂದು ಈಗ ಸೇವ್ ಗ್ರೇನ್ ಬ್ಯಾಗ್ಸ್ ಅಂತೇಳಿ ಒಂದು ಚೀಲಗಳು ಸಿಗ್ತಾವೆ, ಸೇವ್ ಗ್ರೇನ್ ಬ್ಯಾಗ್ಸ್ ಅಂತೇಳಿ ಸಿಗ್ತವೆ. ಅವು ಏನಂದ್ರೆ ಈ ಒಂದು ಚೀಲಗಳಲ್ಲಿ ಏನಂತಂದ್ರೆ ಹುಳಗಳಲ್ಲಿ ಇದು ಅಂದ್ರೆ ಆಕ್ಸಿಜನ್ ಹೊರಗಡೆಯಿಂದ ನಮಗೆ ಆಮ್ಲಜನಕ ಒಳಗೆ ಬರೋದಿಲ್ಲ, ಸ್ವಲ್ಪ ಆದ ತಕ್ಷಣ ಏನಂತಂದ್ರೆ ಒಳಗಿದ್ದು ಹುಳನೂ ಸತ್ತು ಹೋಗ್ತವೆ. ಮತ್ತೇನಂತಂದ್ರೆ ನೀವು ಎಷ್ಟು ದಿನವರೆಗೆ ಆದ್ರೂ ಇದರಲ್ಲಿ ಕಾಪಾಡಬಹುದು, ಏನು ಆಗೋದಿಲ್ಲ. ಮತ್ತಿದು ಒಳ್ಳೆ ಕ್ವಾಲಿಟಿ ಅಂತ ಬ್ಯಾಗ್ಸ್ ಅಂತ ಸಿಗ್ತವೆ.
0: ಯಾವುದೇ ಒಂದು ವಸ್ತುಗಳನ್ನು ಹಾಕಲಾರದೆ ಅಥವಾ ಏನು ಉಪಚಾರ ಮಾಡಲಾರದೆ
1: ಯಾವುದೇ ಕೀಟನಾಶಕ ಬೇಕಾಗಿಲ್ಲ ಇದಕ್ಕೆ. ಸೊ ನೀವು ಒಂದು ಅಂತ ಒಂದು ಚೀಲದಲ್ಲಿ ಹಾಕಿ ಏರ್ ಟೈಟ್ ಹಾಕಿ ಇದನ್ನ ನೀವು ಸಾಕಷ್ಟು ದಿನ ಒಳಗೆ ಇದನ್ನ ಅಂದ್ರೆ ಮೊದಲೇ ಆಮ್ಲಜನಕ ತಡೆದ್ರೆ ಸಾಕು, ಯಾವುದೇ ಕೀಟನಾಶಕ ಮತ್ತೆ ಬೇಕಾಗಿಲ್ಲ. ಮತ್ತೆ ಸ್ವಲ್ಪ ಗಾಳಿ ಹಿಡಿತಂದ್ರೆ ಮತ್ತೆ ಬರಕ್ ಸ್ಟಾರ್ಟ್ ಆಗ್ತಾ ಹುಳ ಹೊರಗಡೆಯಿಂದ
0: ಗಾಳಿ ಆಡಲಾರ್ದಂತ ಚೀಲಗಳಲ್ಲಿ ಹಾಕಿ ಏರ್ ಟೈಟ್ ಆಗಿ ಇಡಬೇಕು
1: ಇದನ್ನ ಇಟ್ಟರೆ.
0: ಆಮೇಲೆ ಸಾಮಾನ್ಯವಾಗಿ ನಮ್ಮ ಜನ ಎಲ್ಲ ಏನು ಮಾಡ್ತಾರೆ, ಅಕ್ಕಿಯಲ್ಲಿ ತಿನ್ನಲಿಕ್ಕೆ ಮನೇಲಿ ಇಟ್ಟಂಥ ಅಕ್ಕಿಗಳಿಗೆ ಒಮ್ಮೆ ಸೀಸನಲ್ಲಿ ತೊಗೋತಾರೆ, 1 ಕ್ವಿಂಟಲು 2 ಕ್ವಿಂಟಲು, ಅದಕ್ಕೆಲ್ಲ ಬೋರಿಕ್ ಪೌಡರ್ನ ಕಲಿಸಿ ಇಡ್ತಿರ್ತಾರೆ. ಇದು ಒಳ್ಳೇದಂತೀರಾ ಬೋರಿಕ್ ಪೌಡರ್? ಹೇಗೆ
1: ಇದು ಬೋರಿಕ್ ಪೌಡರ್? ಬಹಳಷ್ಟು ಜನ ಸಾಮಾನ್ಯವಾಗಿ ಇಡ್ತಾರೆ, ಹುಳ ಬರೋದಿಲ್ಲ ಅಂತ ಅವ್ರಿಗೂ ಗೊತ್ತು.
0: ಇನ್ನು ಮತ್ತು ಜೋಳದಲ್ಲಿ ಸಹ ಬೋರಿಕ್ ಪೌಡರ್,
1: ಬೋರಿಕ್ ಪೌಡರ್ ಬಹಳ ಇಡ್ತಾರೆ. ಹುಳ ಬರೋದಿಲ್ಲ ಅದು ಒಪ್ತೀನಿ, ಯಾಕಂತಂದ್ರೆ ಹುಳ ಯಾಕೆ ಬರಲ್ಲ ಅಂತಂದ್ರೆ ಅದೇನು ಅದರಲ್ಲಿ ಕೀಟನಾಶಕ ಅಂಶ ಇರೋದಿಲ್ಲ. ಇದು ಏನಂತಂದ್ರೆ ಕೀಟಗಳ ಚರ್ಮ ಮೇಲೆ, ಕೀಟಗಳ ಚರ್ಮವನ್ನು ಹಾಳು ಮಾಡಿ ಅದನ್ನ ನಿಧಾನವಾಗಿ ಸಾಯಿಸುತ್ತೆ ಚರ್ಮಕ್ಕೆ ಏನಂತಂದ್ರೆ. ಅದೇ ರೀತಿ ಬೋರಿಕ್ ಪೌಡರ್ ಬದಲಿ ಮೊದಲಿನ ನಮ್ಮ ಹಿರಿಯರು ಏನಂತಂದ್ರೆ ಕೆಂಪು ಮಣ್ಣು ಮಿಕ್ಸ್ ಮಾಡ್ತಾ ಇದ್ರು, ಬೂದಿ ಮಿಕ್ಸ್ ಮಾಡ್ತಿದ್ರು. ಸೊ ಅದು ಇನ್ನೂ ಒಳ್ಳೇದು. ಇದು ಬೋರಿಕ್ ಪೌಡರ್ ಏನಂತಂದ್ರೆ ನಮ್ಮ ದೇಹದಲ್ಲಿ ಹೋದ್ರೆ ಬಹಳ ಕೆಟ್ಟದದು, ಹುಳಗಳು ಬರೋದಿಲ್ಲ, ಆದ್ರೆ ಹುಳಗಳು ಬರತ್ತೆ ತಿನ್ನೋದಕ್ಕಿಂತ ನಮ್ಗೆ ಇದು ಬೋರಿಕ್ ಪೌಡರ್ ತಿಂದ್ರೆ ಬಹಳ ವಿಷಕಾರಿ,
0: ವಿಷಕಾರಿ ಆಗುತ್ತೆ,
1: ಅದು ಬಿಡುತ್ತೆ. ಅದಕ್ಕೆ ಬೋರಿಕ್ ಪೌಡರ್ ಅನ್ನ ದಯವಿಟ್ಟು ಉಪಯೋಗ
0: ಮಾಡಬಾರ್ದು. ಅದರ ಬದಲಾಗಿ ಈಗ ಕೆಲವೊಮ್ಮೆ ಬ್ಯಾಗ್ಗಳು ಇರೋದಿಲ್ಲ, ಅದಕ್ಕೆ ಬದಲಾಗಿ ಏನಾದರೂ ವೈದಿಕ ಪದ್ಧತಿಯಲ್ಲಿ ನಮ್ಮ ಟ್ರೆಡಿಷನಲ್ ಮೆಥಡಲ್ಲಿ ಏನಾದರೂ ಇದಕ್ಕೆ ಸಂಗ್ರಹಣೆ ಮಾಡಿ ಹಾಕಿಡ್ಲಿಕ್ಕೆ?
1: ನಮ್ಮ ಟ್ರೆಡಿಷನಲ್ ಮೆಥಡ್ ಅಂತಂದ್ರೆ ಮೊದಲೇದಾಗಿ ಏನಂತಂದ್ರೆ
0: ಪಾರಂಪರಿಕ ಪದ್ಧತಿಗಳು,
1: ಕೆಲವೊಂದು ಪಾರಂಪರಿಕ ಪದ್ಧತಿಗಳನ್ನು ಹೇಳ್ತೀನಿ. ಒಂದೇನಂದ್ರೆ ಬಜೆ ಬೇರಿನ ಪುಡಿ ಅಂತ ಬರುತ್ತೆ,
0: ಬಜೆಬೇರಿನ ನಾರು ಬೇರ್ ಅಂತ,
1: ನಾರು ಬೇರ್ ಅಂತ ಕರಿಬಹುದು. ಇದನ್ನ ಬೇರು ಮಾರ್ಕೆಟ್ ಅಲ್ಲಿ ಸಿಗ್ತವೆ, ತಂದು ಪುಡಿ ಮಾಡಿ ಸೊ ಅದನ್ನ 10-20 ಗ್ರಾಂ 10 ಗ್ರಾಂ ಹಾಕಿದ್ರೆ ಸಾಕು. ಸೊ ಅದನ್ನ 1 ಕೆಜಿ ಬೀಜಕ್ಕೆ ಹಾಕಿ ಮಿಕ್ಸ್ ಮಾಡಿಟ್ರೆ 6-7 ತಿಂಗಳ ತನಕ ನಿಮ್ಗೆ ಯಾವುದೇ ಅದು ಹುಳ ಮತ್ತೆ ಬರೋದೇ ಇಲ್ಲ ನಿಮ್ಗೆ. ಇದು ಏನಂತಂದ್ರೆ ನಿಮ್ ದೇಹದಲ್ಲಿ ಹೋದ್ರು ನಾವು ತೊಳೆದು ತಿಂತೇವೆ, ತಿಂದ್ರು
0: ಏನಾಗಲ್ಲ.
1: ಈಗ ಬೋರಿಕ್ ಪೌಡರ್ ಏನಂದ್ರೆ ಉಳಿತು ಅಂದ್ರೆ ಬಹಳ ಕಷ್ಟ ಅಂತ, ಯಾಕಂದ್ರೆ ಜೋಳ ಅಂತೂ ಯಾರು ತೊಳೆಯಲ್ಲ,
0: ತೊಳೆಯೋದಿಲ್ಲ,
1: ಹಂಗೆ ಬೀಸಕ್ ಕೊಡ್ತೀವಿ. ಸೊ ಹಂಗಾಗಿ ಅದು ಹೊಟ್ಟೆಲಿ ಹೋದ್ರೆ ಈಗೇನ ನಮ್ಗೆ ಕಾಣ್ಲಕ್ಕಿಲ್ಲ. ನಿಧಾನವಾಗಿ ಕೆಲವೊಂದು ವಿಷ ಹೆಂಗಿರ್ತಾವ ಅಂದ್ರೆ ತಿಂದ ತಕ್ಷಣ ಏನೇ ನಮ್ಗೆ ಯಾವ್ದು ಗೊತ್ತಾಗಲ್ಲ, ನಿಧಾನವಾಗಿ ಏನಂತಂದ್ರೆ ನಮ್ಗೆ ಅದನ್ನ ಸಾಯಿಸುವಂತ ವಿಷಕಾರಿ ಅಂತ ಹೇಳ್ಬೋದು.
0: ಅಂದ್ರೆ ಅಕ್ಕಿ ಜೋಳ ಗೋಧಿಗಳಿಗೆ ಮುಖ್ಯವಾಗಿ ಬಜೆ ಬೇರಿನ ಪುಡಿ 1 ಕೆಜಿ ಒಂದು ಜೋಳ ಅಥವಾ ಅಕ್ಕಿಗೆ 10 ಗ್ರಾಂ
1: 10-20 ಗ್ರಾಂ ಅವರಿಗೆ 10 ಗ್ರಾಂ ಹಾಕಿದ್ರು ಸಾಕು, ಬಹಳ ವಾಸನೆ ಇರುತ್ತೆ ಅದು.
0: ಅಂದ್ರೆ ಚೆನ್ನಾಗಿ ಪುಡಿಯನ್ನ ಮಿಕ್ಸ್ ಮಾಡಿ ಚೀಲದಲ್ಲಿ ತುಂಬಿಡಬೇಕು, ಮತ್ತೆ ಏರ್ ಟೈಟ್ ಬ್ಯಾಗ್ ಅಲ್ಲಿ ಇಟ್ರೂ ಒಳ್ಳೇದು.
1: ಏರ್ ಟೈಟ್ ಬ್ಯಾಗ್ ಇಟ್ರೆ ಇನ್ನೂ ಚೆನ್ನಾಗಿ, ಹಂಗೆ ಇಟ್ರೂ ನಡೆಯುತ್ತೆ. ಇದಲ್ದ ಕೆಲವರು ಅರಿಶಿನ, ಮೊದಲಿನ ಕಾಲಕ್ಕೆ ನಮ್ಗೆ ಈಗೆಲ್ಲರೂ ನಮ್ಮ ಮನೇಲೆ ನೋಡ್ತಿರು, ಮುಂಜಾನೆ ಎದ್ದ ತಕ್ಷಣ ಕಸ ಬಳಿದು ಬಾಗಲ್ ಮುಂದೆ ಅರಿಶಿನ ಕುಂಕುಮ ಹಾಕ್ತಾರೆ, ಅದಕ್ಕೆಲ್ಲಕ್ಕೂ ಒಂದು ವೈಜ್ಞಾನಿಕ ಇದರಿಂದನೇ ಮಾಡಿದ್ರು ನಮ್ಮ ಅಲ್ಲಿರೋದಕ್ಕೆ. ಯಾಕೆಂದ್ರೆ ಹೊರಗಡೆಯಿಂದ ನಮ್ಮ ಮನೆ ಒಳಗಡೆ ಬಾಗಿಲೊಳಗೆ ಯಾವುದು ಹುಳ ಪುಡಿ ಬರಬಾರ್ದು ಅಂತೇಳಿ ಅರಿಶಿನ ಹಾಕ್ತಾರೆ. ಆ ಅರಿಶಿನದಲ್ಲಿ ಏನಂದ್ರೆ ಒಂದು ಹುಳ ಬರಲಾರ್ದಂತ ಒಂದು ಅಂಶ ಇದೆ. ಇವತ್ತಿನ ದಿವಸ ನಮ್ಗೆ ಗೊತ್ತು, ಇಂಟರ್ನ್ಯಾಷನಲ್ ಇದ್ರಲ್ಲೂ ಅದಕ್ಕೆ ಪೇಟೆಂಟ್ ಸಿಕ್ಕಿದೆ ಅರಿಶಿನದ ಬೆಲೆ. ಅದೇ ರೀತಿ ಧಾನ್ಯಗಳಲ್ಲೂ ಅರಿಶಿನ ಮಿಕ್ಸ್ ಮಾಡಿದ್ರೆ ಅದನ್ನು ಬರೋದಿಲ್ಲ, ಅರಿಶಿನ ಪುಡಿ ಮಿಕ್ಸ್ ಮಾಡಬಹುದು. ಇನ್ನು ಅದ್ರ ಬದ್ಲಿ ಈಗ ಬೋರಿಕ್ ಪೌಡರ್ ಬದ್ಲಿ ಕೆಲವೊಂದು ಏನಂದ್ರೆ ಜಾಸ್ತಿಯಷ್ಟು ದ್ವಿದಳ ಧಾನ್ಯಗಳಲ್ಲಿ ಏನಂದ್ರೆ 1-5 ಸೆಂಟಿಮೀಟರ್ ಅಷ್ಟು ಮೇಲ್ಗಡೆ ಒಂದು ದೊಡ್ಡ ಟಬ್ನಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಅಂದ್ರೆ 1-5 ಸೆಂಟಿಮೀಟರ್ ಅಷ್ಟು ಹುಸುಕು ಅಥವಾ ಕೆಂಪು ಮಣ್ಣು ಅದನ್ನ ಹಾಕಿ ಮತ್ತೆ ಸರಿಯಾಗಿ ಡಬ್ಬ ಮುಚ್ಚಿಟ್ರೆ ಹೊರಗಡೆಯಿಂದ ಹುಳ ಹೊರಗೆ ಬರೋದಿಲ್ಲ. ಸೊ ಹಂಗಾಗಿ ನಿಧಾನವಾಗಿ ನಮ್ಗೆ ಅದೊಂದು ಒಂದು ವಿಷ ಹಾಕ್ಲಾರ್ದನೆ ನಾವು ಸಾಯಿಸ್ಬೋದು.
0: ಈಗ ಮತ್ತೆ ಇದರಲ್ಲಿ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಹಳ್ಳಿಯಲ್ಲೆಲ್ಲ ಬೇವಿನ ತಪ್ಪಲ ಹಾಕೋದು, ಆಮೇಲೆ ಮೆಣಸಿನಕಾಯಿಯನ್ನ ಮುರಿದು ಹಾಕೋದು, ಘಾಟವಾದಂಥ ಮೆಣಸಿನಕಾಯಿಗಳನ್ನ ಮುರಿದು ಹಾಕೋದು, ಆಮೇಲೆ ಬೇರೆ ಬೇರೆ ವಿಧಾನಗಳು ಬರ್ತವೆ, ಇವು ಎಷ್ಟರ ಮಟ್ಟಿಗೆ ಇದಾಗ್ತಾವ ಅಂತ ಇರ್ತಾವೆ?
1: ಇವನು ಏನಂತಂದ್ರೆ ಮೊದಲೇದಾಗಿ ಹುಳ ಒಳಗಡೆ ಇತ್ತಂದ್ರೆ ಬಹಳ ಕಷ್ಟ. ಆದಷ್ಟು ಏನಂದ್ರೆ ಮೊದಲೇ ನೀವು ಕಾಳುಗಳನ್ನು ಶೇಖರಣೆ ಮಾಡೋಕ್ಕಿಂತ ಮುಂಚೆ ಸ್ವಚ್ಛ ಮಾಡಬೇಕು, ಸ್ವಚ್ಛ ಕೇರಿ ತೂರಿ ಮೊದಲೆಲ್ಲ ಇದು ಹಿಂಗೆ ಮಾಡೇ ಶೇಖರಣೆ ಮಾಡ್ತಿದ್ರು. ಇವತ್ತಿನ ದಿವಸ ಹೆಂಗೆ ಮಾಡ್ತೀವಿ ಅಂದರೆ ತಂದು ಸೀದಾ ಮಾರ್ಕೆಟಿಂದ ತಂದು ಉಪಯೋಗ ಹಾಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಅದಕ್ಕೆ ಮೊದಲು ತಂದ ತಕ್ಷಣ ಸ್ವಚ್ಛ ಮಾಡಿ ಒಂದು ವೇಳೆ ಏನಾದ್ರು ಹುಳ ಇತ್ತು ಅಂತಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇತ್ತಂದರೆ ನಮ್ಮ ಗೃಹಿಣಿಯರು ಏನಂದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ 3-4 ದಿವಸ ಇಟ್ಟರೆ ಎಲ್ಲ ಸತ್ತೋಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಪದ್ಧತಿ ಅಂದರೆ ಕಾಳುಗಳಿದ್ರೆ ಅವನ್ನ ಸ್ವಲ್ಪ ಹುರಿದಿಟ್ರೆ, ಯಾಕಂದ್ರೆ ಅದು ಕಾಳುಗಳು ಹೆಸರು ಕಾಳು ಅಂತವಕ್ಕೆಂದ್ರೆ ಹುರಿದ್ರೆ ಏನಂದ್ರೆ ಅದರಲ್ಲಿ ತತ್ತಿಗಳು ಇರ್ತಾವ ಹೆಸರು ಕಾಳು ಮತ್ತೆ ಇದ್ರಲ್ಲೆಲ್ಲ ಅಂತಂದ್ರೆ ಕಡಲೆ ಕಾಳುಗಳಲ್ಲಿ ನಮ್ಗೆ ಮೇಲ್ಗಡೆ ಸಣ್ಣ ಬಿಳಿ ತತ್ತಿಗಳು ಕಾಣಿಸ್ತಾವ. ಇವು ಇಟ್ಟ ತಕ್ಷಣ ನಾವು ಶೇಖರಣೆಗೆ ಇಟ್ಟ ತಕ್ಷಣ ಆಮೇಲೆ ಒಳಗಡೆ ಮರಿ ಹುಳು ಒಳಗೋಗಿ ತಿನ್ನುತ್ತೆ ಕಾಣೋದಿಲ್ಲ. ಅದಕ್ಕೇನಂದ್ರೆ ಸ್ವಲ್ಪ ಹುರಿದು ಬಿಟ್ರೆ ತತ್ತಿಗಳೆಲ್ಲ ಹೋಗ್ಬಿಡ್ತದೆ, ಮೊದಲಿಂದ ತಂದಿದ್ದ ಮಾರ್ಕೆಟಿಂದ ಬಂದಿದ್ದ ಹುಳ ಎಲ್ಲ ಸತ್ತೋಗ್ತವೆ. ಆಮೇಲೆ ನೀವು ಒಂದು ಡಬ್ಬದಲ್ಲಿ ಹಾಕಿಟ್ಟು ಈ ಬೇವಿನಲ್ಲಿ ಅವಾಗ ಕೆಲಸ ಮಾಡ್ತಾವ ಮೇಲೆ ಹಾಕಿಟ್ರೆ ಮತ್ತೆ ಇನ್ನು ಏನಾದ್ರು ಮುಂದೆ ಹುಳ ಬರಲಾರ್ದಂಗೆ ಆ ಒಂದು ತಡೆಗಟ್ಟುತ್ತೆ ಅಷ್ಟೇ ಅಂತ ಹೇಳ್ಬೋದು.
0: ಈಗ ಹೆಸರು ಕಡಲೆ ತೊಗರಿ ಇವಕ್ಕದವಲ್ಲ, ಮತ್ತೆ ಬೇರೆ ಉಪಚಾರ ಏನೋ ಬಜೆ ಪುಡಿಯನ್ನು ಹಾಕಿಡ್ಬೋದಾ? ಇವಕ್ಕೂ ಸಹ ಹೇಗೆ ಇಲ್ಲಿ ಬುರುಬುರಿ ಬರುತ್ತಲ್ಲ, ಕೆಂಪು ನುಸಿ
1: ಬರುತ್ತೆ, ಬುರುಬುರಿ ಬರುತ್ತೆ, ಸೊ ಇವು ಎಲ್ಲಕ್ಕೂ ಏನಂತಂದರೆ ನಾವು ಇದು ಬಜೆ ಬೇರೆನಂದರೆ ಎಲ್ಲ ದ್ವಿದಳಗೂ ದಾಳೆಗೂ ಉಪಯೋಗ ಮಾಡ್ಬೋದು, ಏಕದಳ ಅಕ್ಕಿ ಜೋಳದಲ್ಲೂ ಉಪಯೋಗ ಮಾಡ್ಬೋದು ಎಲ್ಲದರಲ್ಲೂ. ಮತ್ತು ಅದರ ಗುಣಮಟ್ಟ, ಕಾಳಿನ ಗುಣಮಟ್ಟನೂ ಏನು ಹಾಳಾಗದಲ್ಲ, ಇದನ್ನು ನೋಡಿದ್ವಿ ನಾವು ಸಂಶೋಧನೆ ಪ್ರಕಾರ. ಇದನ್ನು ಇದು ಅನ್ನ ಇದನ್ನು ಮಾಡಿನೂ ನೋಡಿದ್ವಿ, ಏನು ವಾಸನೆ ಬರೋದಿಲ್ಲ ಸರಿಯಾಗಿ ಇದು ಮಾಡಿದರೆ ಕಾಳುಗಳಲ್ಲಿ. ಸೊ ಇದು ಒಳ್ಳೆಯದಂತ ಹೇಳ್ಬೋದು, ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು.
0: ಮತ್ತು ಹಳ್ಳಿಯಲ್ಲೆಲ್ಲ ಹೇಳ್ತಿರ್ತಾರೆ ಇಲ್ಲ ಕಾಳುಗಳಿಗೆಲ್ಲ ಇನ್ನೂ ಒಂದು ಪದ್ಧತಿ ಅಂತಂದರೆ ಒಳ್ಳೆಣ್ಣೆಯನ್ನು ಹಾಕಿ ಒಂದು ಕೆ ಜಿ ಬೀಜಕ್ಕೆ 3 ಅಥವಾ 4 ಗ್ರಾಮ್ ಒಂದು ಒಳ್ಳೆಣ್ಣೆಯನ್ನು ಹಾಕಿ ಅದನ್ನು ಇದನ್ನ ಮಾಡಿ ಇಡೋದ್ರಿಂದ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ.
1: ಇದನ್ನು ಒಳ್ಳೆ ಪದ್ಧತಿ ಏನಂತಂದರೆ ಯಾವ್ದಾದ್ರು ಒಂದು ಅಡುಗೆ ಎಣ್ಣೆ, ಸಾಸಿವೆ ಎಣ್ಣೆ, ಶೇಂಗಾ ಎಣ್ಣೆ, ಇದು ಒಂದು 5-7 ml 1 kg ಬೀಜಕ್ಕೆ ಇದನ್ನು ಸಿಂಪರಣೆ ಮಾಡೋದ್ರಿಂದ ಒಂದು 6-7 ತಿಂಗಳ ತನಕ, ಒಂದು 5 ತಿಂಗಳು ಅಂತ ಹೇಳ್ತೇನೆ ಯಾಕಂದ್ರೆ ಭಾಳ ಬೇಡ, 5-6 ತಿಂಗಳ ತನಕ ಹುಳ ಬರೋದಿಲ್ಲ. ಇದು ಯಾಕೆ ಬರೋದಿಲ್ಲ ಅಂತಂದರೆ ಇದೇನು ಎಣ್ಣೆಯನ್ನೇ ಅದರಲ್ಲೇನು ಕೀಟನಾಶಕ ಇರೋದಿಲ್ಲ, ಕಾಳುಗಳ ಮೇಲೆ ಹುಳಗಳು ತತ್ತಿ ಇಡ್ತವೆ. ಇದು ಒಂದು ಅಡ್ಡ ಗೋಡೆಯಾಗಿರುತ್ತದೆ ಎಣ್ಣೆಯನ್ನು ನಾವು ಸಿಂಪಲ್ ಇದ್ರ ಮಾಡೋದ್ರಿಂದ, ಉಪಚಾರ ಮಾಡೋದ್ರಿಂದ ಅದು ಒಂದು ತತ್ತಿ ಇಡೋದಿಲ್ಲ. ಹಂಗಾಗಿ ಮುಂದೆ ಅದು ಮರಿ ಹಾಕೋದಿಲ್ಲ, ಅದು ಮುಂದೆ ಅದೇನು ಬೆಳವಣಿಗೆ ಆಗೋದಿಲ್ಲ. ಮತ್ತಿದು ಎಣ್ಣೆ ಇಟ್ಟರೆ ಇನ್ನೊಂದು ತಾವು ತಿಳಿಸ್ಬೇಕಂದ್ರೆ ಬಹಳ ದಿವಸದ ತನಕ ಇಡಕ್ ಬರಲ್ಲ, ವಾಸನೆ ಆಗುತ್ತೆ. ಅದಕ್ಕೆ ಒಂದು 5-6 ತಿಂಗಳು ಅಂತ ಅದೇ ಹೇಳ್ತಾ ಇದ್ದೀನಿ. ಸೊ ಎಣ್ಣೆನು ಒಂದು ಒಳ್ಳೇದು. ಸೊ ಎಣ್ಣೆ ಹಚ್ಚಿ ಲೇಪನೆ ಮಾಡಿಟ್ರೆ ನಿಮಗೆ ಹೆಸರುಕಾಳು, ಕಡಲೆಕಾಳು ಅಂತವಕ್ಕೆಲ್ಲ ದ್ವಿದಳ ಧಾನ್ಯಗಳಿಗೆ ಅಷ್ಟೇ ಎಣ್ಣೆಗಳನ್ನು ಉಪಯೋಗ ಮಾಡಿ.
0: ಬಜೆ ಬೇರು ಪುಡಿ ಅಲ್ಲದೆ ಮತ್ತೆ ಕೆಲವೊಂದಿಷ್ಟು ಜನ ಹೇಳೋದು ಈ ಸೀತಾಫಲ ಬೀಜದ ಪುಡಿಯನ್ನ ಅಥವಾ ಎಲೆ ಪುಡಿಗಳನ್ನ ಹಾಕಿಟ್ರು ಒಳ್ಳೇದಂತ ಹೇಳ್ತಿರ್ತಾರೆ.
1: ಅದನ್ನು ಕೆಲಸ ಮಾಡುತ್ತೆ, ಸೀತಾಫಲ ಎಲೆಯನ್ನು ಕೆಲಸ ಮಾಡುತ್ತೆ. ಬೀಜ ಏನಂದ್ರೆ ಸ್ವಲ್ಪ ವಿಷಕಾರಿಯಾಗಿದ್ದಾವೆ ಸ್ವಲ್ಪ ನೋಡಿ, ಯಾಕಂದ್ರೆ ಬೀಜ ಯಾಕಂದ್ರೆ ಅದರಲ್ಲಿ ಕೀಟನಾಶಕ ಅಂಶ ಇರೋದ್ರಿಂದ ಹೊಟ್ಟೆಯಲ್ಲಿ ಹೋಗ್ಬಾರ್ದು, ಯಾಕಂದ್ರೆ ನಾವು ಏನೋ ಹೇಳಿ ನಾಳೆ ಯಾರೋ ತಿಂದು
0: ಕಷ್ಟ
1: ಇದು ಆಗ್ಬಾರ್ದು. ಎಲೆಗಳನ್ನು ಹಾಕ್ಬೋದು. ಇನ್ನು ಕೆಲವು ಫಿಲಿಪೈನ್ಸ್, ಶ್ರೀಲಂಕಾದಲ್ಲಿ ಏನಂದ್ರೆ ಕೆಲವು ಇದು ಲಿಂಬೆ ಹಣ್ಣಿನ, ಈಗ ನಮ್ಮಲ್ಲೂ ಸಿಗ್ತಾವ ಲಿಂಬೆ ಹಣ್ಣಿನ ಎಲೆಗಳು, ಅದನ್ನ ಹಾಕ್ಬೋದು. ಈಗ ಹೆಂಗೆ
0: ಎಲೆಗಳನ್ನ ಹಾಕ್ಬೇಕು ಹೇಳ್ತಾರೆ ನೀವು, ಒಣ ಎಲೆಗಳನ್ನ ಹಾಕ್ಬೇಕು ಲಿಂಬೆ,
1: ಅದು ತಾನೆ ಒಣಗಿ ಬಿಡುತ್ತೆ ತಾನೇ, ಒಂದು 2 ದಿವಸ ಆದ್ಮೇಲೆ ಒಣಗಿ ಹೋಗುತ್ತೆ. ಎಲೆ ಕಟ್ ಮಾಡಿ ಹಾಕಿದ್ರೆ, ಹಸಿ ಎಲೆನೆ ಹಾಕಿದ್ರೆ ನಡೀತೆ, 2 ದಿವಸದಲ್ಲೇ ಒಣಗೋಗುತ್ತೆ. ಮತ್ತು ಆದಷ್ಟು ತೇವಾಂಶ ಇರಲಾರ್ದಂಗೆ ನೋಡಬೇಕು ಯಾವ್ದಾರ ಹಸಿ, ಯಾಕಂದರೆ ತೇವಾಂಶ ಹೆಚ್ಚಾಯ್ತಂದರೆ ಈ ಕೀಟಗಳು ಹೆಚ್ಚಾದರೆ ತೇವಾಂಶ ಹೆಚ್ಚಾಗುತ್ತೆ, ತೇವಾಂಶ ಹೆಚ್ಚಾದ್ರೂ ಕೀಟ ಹೆಚ್ಚಾಗ್ತವೆ. ಮತ್ತು ಅದಲ್ಲದೆ ಇನ್ನೊಂದು ಏನಂದರೆ ಬೂಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ,
0: ತೇವಾಂಶ
1: ಜಾಸ್ತಿ ಇದ್ದಂಗೆಲ್ಲ ಬೂಸ್ಟ್ ಬರುತ್ತೆ, ಹುಳ ಜಾಸ್ತಿ ಆಗ್ತವೆ. ಅದನ್ನು ಆದಷ್ಟು ಏನಂದರೆ ಸ್ವಚ್ಛತೆಯನ್ನ ಕಾಪಾಡಬೇಕು.
0: ಈಗ ಕೆಲವೊಮ್ಮೆ ಅಕ್ಕಿಯಲ್ಲಿ ಏನಾಗಿರ್ತದೆ ಗೊಂಟಾಳಾಗಿಬಿಟ್ಟಿರ್ತವೆ,
1: ಜೊಂಡ ಕಟ್ಟಿರ್ತವೆ.
0: ಅದು ಸಹ ಈ ಒಂದು ಉಪಚಾರ ಮಾಡೋದ್ರಿಂದ ತಪ್ಪಿಸ್ಬೋದು.
1: ಇವು ಜೊಂಡುಗಟ್ಟು ಯಾವ್ದಂದ್ರೆ ಮರಿ ಹುಳುಗಳು, ಅದೇನ್ ನಿಮ್ ಮೇಲೆ ಹಾರ್ತಾ ಇರ್ತಾವ ಡಬ್ಬಿ ಮೇಲೆ, ಅವು ಏನು ತಿನ್ನೋದಿಲ್ಲ ಹುಳನ, ಕಾಳು ತಿನ್ನಲ್ಲ. ಅದ್ರ ಒಳಗಡೆ ಇರುವಂತ ಮರಿ ಹುಳು ಮೇಲೆ ಹಾರುವಂತದ್ದು ಏನಂತಂದ್ರೆ ಅದೆಲ್ಲ ಕೋಶಾವಸ್ಥೆಗೆ ಹೋದ್ಮೇಲೆ ಮೇಲೆ ತಿಂದು ಮೇಲೆ ಬಂದಿರುತ್ತೆ. ಈ ಮರಿ ಹುಳುಗಳು ಏನಂದ್ರೆ ತಿನ್ಬೇಕಾರೆ ಬಲೆ ಕಟ್ತಾ ತಿಂತಾವ. ಸೊ ಹಂಗಾಗಿ ತಿಂತಾವ ಬಲೆ ಕಟ್ತಾವೆ. ಆದಷ್ಟು ಅದನ್ನ ಸ್ವಚ್ಛ ಮಾಡಿ ಮೊದಲೇ ನಾ ಹೇಳಿದಂತ ಈ ಒಂದು ಪದ್ಧತಿಯಲ್ಲಿ ಡಬ್ಬಿಯಲ್ಲಿ ಏನಾರು ಒಂದು ಶೇಖಡೆ. ಇನ್ನೊಂದು ತಮಗೆ ಆಯುರ್ವೇದಿಕ್ ಏನಂದ್ರೆ ಜಂಡು ಪರಾಡ್ ಅಂತೇಳಿ ಸಿಗ್ತಾವ ಮಾರ್ಕೆಟ್, ಜಂಡು ಪರಾಡ್ ಅಂತೇಳಿ ಒಂದು ಗುಳಿಗೆಗಳು, ಆಯುರ್ವೇದಿಕ್ ಗುಳಿಗೆ ಅಂತೇಳಿ ಸಿಗುತ್ತೆ. ಆ ಒಂದು ಗುಳಿಗೆ ಏನಂತಂದ್ರೆ ಒಂದು ಬಟ್ಟೆ ಚೀಲದಲ್ಲಿ ಕಟ್ಟಿ ಅದನ್ನ ಒಂದು ಚೀಲಕ್ಕೆ 2 ಅಥವಾ 3 ಮೇಲೆ ಭಾಗಕ್ಕೊಂದು ಕೆಳಗೊಂದು ಮತ್ತು ಮಧ್ಯದಲ್ಲಿ ಈ ಬಟ್ಟೆ ಚೀಲದಲ್ಲಿ ಕಟ್ಟಿ ಇಟ್ಟರೆ ಅದು ಧೂಮಪಾನ ಮಾಡಬಹುದು, ಇದರಿಂದ ಅದರಿಂದ ಹೊಗೆ ಬರುತ್ತೆ. ಆ ಒಂದು ಹೊಗೆಯಿಂದ ಏನಂತಂದ್ರೆ ಹುಳಗಳೆಲ್ಲ ಸಾಯ್ತಾವ ಇದು. ಆಮೇಲೆ ಏನಂತಂದ್ರೆ ನೀವು ಅದನ್ನ ಗುಳಿಗೆಯನ್ನ ಹೊರಗೆ ಒಕ್ಕಡ್ಬೇಕಂದ್ರೆ ಮತ್ತೆ ಅದರಲ್ಲೇ ಕಾಳಲ್ಲಿ ಮಿಕ್ಸ್ ಮಾಡಂಗಿಲ್ಲ, ಅದಕ್ಕೆ ಒಂದು ಬಟ್ಟೆ ಚೀಲದಲ್ಲಿ ಕಟ್ಟಿ ಹಾಕಿಟ್ರೆ ಇದು ಒಂದು ಆಯುರ್ವೇದಿಕ್ ಅಂತ.
0: ಎಷ್ಟು ದಿವಸಗಳಿಗೆ ಹುಳ ಆಗೋದಿಲ್ಲ ಅಂತ?
1: ಇದು ಒಂದು 5-6 ತಿಂಗಳ ತನಕ ಯಾವುದು ಹುಳ ಬರೋದಿಲ್ಲ.
0: ಇನ್ನ ಮುಖ್ಯವಾಗಿ ಕೆಲವೊಂದು ಮನೆಯಲ್ಲಿ ತಿನ್ಲಿಕ್ಕೆ ಹುಣಸೆ ಅಂತಂದಿರ್ತೀವಿ, ಖಾರ ಪುಡಿ, ಅರಿಶಿನ ಪುಡಿ, ಇವಕ್ಕೆಲ್ಲನೂ ಹುಳ ಆಗ್ತಿರ್ತವೆ. ಹುಣಸೆಹಣ್ಣಿ ಬಂದರೆ ಹುಣಸೆಹಣ್ಣಿಗೆ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತಿರ್ತಾವೆ ಹುಣಸೆಹಣ್ಣನ್ನು ಮನೆಯಲ್ಲಿ?
1: ಈಗ ಮನೆಯಲ್ಲಿ ಏನಂದರೆ ಹುಣಸೆಹಣ್ಣಲ್ಲಿ ಎದಕ್ಕೆ ಬರುತ್ತೆ ಹುಳು ಅಂದರೆ ಹುಣಸೆಹಣ್ಣ ಬೀಜ ಸಮೇತ ಇಟ್ಟರೆ ಅದು ಬೀಜ ತಿಂತಿರ್ತದೆ ಹುಳ, ಅದು ಬುರ್ಬುರಿ ಥರನೇ ಇರುತ್ತೆ, ಸ್ವಲ್ಪ ದೊಡ್ಡ ದುಂಬಿ. ನಿಮಗೆ ಹೊರಗಡೆ ನೋಡಿದ್ರೆ ಅದರ ಕೋಶಾವಸ್ಥೆ ಬಿಳಿದು ಒಂದು ಕಾಣಿಸುತ್ತೆ, ಈಗ ಹೆಂಗೆ ಇದರಲ್ಲಿ ಕಾಣಿಸುತ್ತೆ ಬಿಳಿದು ತತ್ತಿ ಇಟ್ಟಿರ್ತದೆ ಕಾಣಿಸುತ್ತೆ, ಜೊಂಡಗಟ್ಬಿಡುತ್ತೆ ಈ ಒಂದು ಹುಳ. ಇದು ತಪ್ಪಿಸ್ಲಿಕ್ಕೆ ಏನಂತಂದರೆ ಬೀಜ ಸಪ್ರೇಟ್ ಮಾಡಿ, ಬೀಜನ ತೆಗೆದು ಹುಣಸೆಹಣ್ಣನ್ನ ಶೇಖರಣೆ ಮಾಡಿದ್ರೆ ಬೀಜ ಇರ್ತಾವ, ಬೀಜ ಇದ್ರೆ ಮಾತ್ರ ಬರ್ತಾವ, ಬೀಜನ ತೆಗೆದಿಡಬೇಕು. ಇನ್ನೊಂದು ಅದೇ ಇದೇ ಹುಳ ಏನಂತಂದ್ರೆ ಶೇಂಗಾದಲ್ಲೂ ಬರುತ್ತೆ, ಶೇಂಗಾ ಬುಡ್ಡಿ ಸಮೇತ ಇಟ್ಟರೆ ಅವಾಗ ಇದು ಬರುತ್ತೆ. ಯಾರಾದ್ರೂ ಬೀಜಕ್ಕಾಗಿ ಇಟ್ಟಿರ್ತಾರ, ಕೆಲವರು ಏನಾರು ಹೆಚ್ಚಾಗಿ ಮನೇಲಿ ಏನಾದ್ರು ಬೆಳೆದವ್ರು ಇಟ್ಟಿರ್ತಾರೆ, ಆವಾಗ ಏನಂದ್ರೆ ಇದೇ ತರದ ಈ ಒಂದು ಹುಳ ಏನಂತಂದ್ರೆ ಇದು ಬುಡ್ಡಿ ಸಮೇತ ಇದ್ದಾಗೆ ಬರ್ತವೆ. ಅಂಥವ್ರಿಗೇನಂದ್ರೆ ಸ್ವಲ್ಪ ಮುಂಜಾಗ್ರತೆನ ತಗೋಬೇಕು, ಅದನ್ನು ಚೀಲದಲ್ಲಿ ಹಾಕಂದ್ರೆ ಸರಿಯಾಗಿರೋ ಚೀಲದನ್ನು ನೋಡಿ ಏರ್ ಟೈಟ್ ಇರೋಂಥಲ್ಲಿ ಉಪಯೋಗ ಮಾಡಬೇಕು. ಮತ್ತು ಶೇಂಗಾದಲ್ಲಿ ಏನಂದ್ರೆ ಇದು ಈ ನುಸಿ ಬರಲ್ಲ, ಕೆಂಪು ನುಸಿ ಬರುತ್ತೆ, ಸ್ವಲ್ಪ ಕೆಂಪು ನುಸಿಗಳು ಬರ್ತವೆ.
0: ಇನ್ನು ನೋಡ್ರಿ ಕಾರ್ಪುಡಿಗೆ ಏನದಲ್ಲ, ಅಕ್ಕಿ ಜೋಳ ಗೋಧಿ ಬಜೆ ಬೇರು ಮತ್ತೆ ತಾವು ಬೇರೆ ಬೇರೆ ವಸ್ತುಗಳನ್ನ ಒಂದು ಉಪಚಾರ ಮಾಡಿಡ್ಬೋದು ಅಂತ ಹೇಳಿದ್ರಿ. ಈ ಕಾರ್ಪುಡಿಗೆ ಏನು, ಕಾರ್ಪುಡಿಯಲ್ಲಿ ಹುಳ ಆಗ್ತಿರ್ತವೆ, ಒಂದು 7-8 ತಿಂಗಳು ಇಟ್ಟರೆ ಹುಳ ಆಗಿಬಿಟ್ಟಿರ್ತವೆ ಕಾರ್ಪುಡಿಯಲ್ಲಿ.
1: ಹೌದು, ಕಾರ್ಪುಡಿಯಲ್ಲಿ ಇವತ್ತು ಜಾಸ್ತಿ ಬರ್ತವೆ. ಅದಕ್ಕೆ ಏನಂತಂದ್ರೆ ಒಂದು ಸರಿಯಾದ ಡಬ್ಬ, ಇದಕ್ಕೆ ಏನದು ನಾವು ಒಂದು ಈಗ ಪ್ಲಾಸ್ಟಿಕ್ ಡಬ್ಬ ನಾನು ಹೇಳಿದೆ ಕೀಟಗಳಿಗೆ ಒಂದೇ ಒಂದು ರಾಮಬಾಣ ಇದ್ದಂಗೆ ಆಮ್ಲಜನಕ ಅದಕ್ಕೆ
0: ಸಪ್ಲೈ ಆಗಲಾರ್ದ
1: ಆಮ್ಲಜನಕ ಸಿಗ್ಲಿಲ್ಲ ಅಂದ್ರೆ ಸಾಕು ನಿಮ್ಗೆ, ಯಾವ್ದು ಕೀಟನಾಶಕನು ಬೇಡ ಏನು ಬೇಡ. ಅದಕ್ಕೆ ಒಂದು ಸರಿಯಾಗಿರೋದು ಏರ್ ಟೈಟ್ ಡಬ್ಬ, ಏರ್ ಟೈಟ್ ಡಬ್ಬ, ಯಾಕಂದ್ರೆ ನಾ ಕಂಪ್ನಿ ಹೆಸರು ಹೇಳಲ್ಲ, ಇವತ್ತು ಟಪ್ಪರ್ ವೇರ್ ಬರ್ಬೋದು, ಯಾವುದೇ ಒಂದು ಪ್ಲಾಸ್ಟಿಕ್ ಡಬ್ಬ. ಸೊ ಅಥವಾ ಗ್ಲಾಸ್ ಇನ್ ಇದ್ರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ, ಏರ್ ಟೈಟ್ ಇರಬೇಕಂದ್ರೆ ಗಾಳಿ ಒಳಗೆ ಹೋಗ್ಬಾರ್ದು. ಅಂತ ಒಂದು ಡಬ್ಬದಲ್ಲಿ ಯಾರಾದ್ರೂ ಹಸಿ ಕೈಯಿಂದ ಮತ್ತೆ ಮುಟ್ಲಿಲ್ಲ ಅಂದ್ರೆ ಕ್ಲೀನಾಗಿಟ್ರೆ ನಿಮ್ಗೆ ಆರಾಮಾಗಿ ಅದು ಯಾವುದೇ ಹುಳ ಬರ್ಲಾರ್ದಂಗೆ ಒಂದು ವರ್ಷದ ತನಕ ಇಡ್ಬೋದು. ನೀವು ಕಾರ್ಪುಡಿಯನ್ನ ಶೇಖರಣೆಗೆ ನೀಟಾಗಿಟ್ರೆ,
0: ಕಾರ್ಪುಡಿ ಮತ್ತು ಅರಿಶಿನ ಪುಡಿ,
1: ಅರಿಶಿನ ಪುಡಿ ಎರಡಕ್ಕೂ ಅಷ್ಟೇ, ಸರಿಯಾದ ಡಬ್ಬದಲ್ಲಿ ಹಾಕಿಟ್ರೆ ಆಮ್ಲಜನಕ ಹೋಗ್ಲಾರ್ದಂಗೆ ನೋಡ್ಕೊಂಡ್ರೆ. ಈ ಒಂದು ಏನಂದ್ರೆ ಸಿಗರೇಟ್ ದುಂಬಿ ಅದ್ರಲ್ಲಿ ಬಹಳ ಬರ್ತೈತಿ ಕಾರ್ಪುಡಿನಲ್ಲಿ, ಬಂದು ಏನಂತಂದ್ರೆ ಅದು ನಿಮ್ಗೆ ಇದನ್ನೇ ಹಾಳು ಮಾಡ್ಬಿಡ್ತೈತೆ, ಉಂಡೆಗಟ್ಟಿದಂಗೆ ಆಗುತ್ತೆ. ಯಾಕಂತಂದ್ರೆ ಅದು ಒಂಥರ ಒಂದು ರಸವನ್ನು ಬಿಡೋದ್ರಿಂದ ಮರಿ ಹುಳ ತಿಂತ ಸೊ ಹಂಗಾಗಿ ಜೊಂಡೆ ಕಟ್ಬಿಡ್ತೈತೆ ಅದು, ಮರಿ ಹುಳ ತಿನ್ನುತ್ತೆ.
0: ಇನ್ನ ಮತ್ತೊಂದು ಅಂತಂದ್ರೆ ಈ ಗೋಧಿ ಹಿಟ್ಟು ಇರ್ಬೋದು, ಜೋಳದ ಹಿಟ್ಟು, ಕೆಲವೊಮ್ಮೆ ಅವಲಕ್ಕಿಗಳನ್ನ ತಂದಿಟ್ಟಿರ್ತೀವಿ, ಕೆಲವೊಂದು ಏನಂತ ಅಂದಿಟ್ಟಾಗ ಒಂಥರ ಮುಗ್ಗು ಮುಗ್ಗು ವಾಸನೆ ಬರ್ತವೆ, ಇದು ಹುಳದಿಂದ ಆಗತ್ತಂತೀರ, ಇದು ತಪ್ಪಿಸ್ಲಿಕ್ಕೆ ಏನ್ ಮಾಡ್ಬೇಕಂತೀರಿ?
1: ಇದು ಮುಗ್ಗು ವಾಸನೆ ಹೆಚ್ಚಾಗಿ ಏನಂತಂದ್ರೆ ಬಹಳ ಜನ ಏನ್ ತಲೆಯಲ್ಲಿ ಇರ್ತೈತೆ, ಬಹಳ ದಿನ ಆಗೈತಿ ಅದಕ್ಕೆ ಹಂಗ ಆಗೈತಿ ವಾಸನೆ ಅಂತ ತಿಳ್ಕೊಂತಾರೆ. ಅದು ಬಹಳ ದಿನದ ವಾಸನೆ ಅಲ್ಲ, ಅದು ಹುಳದಿಂದ ವಾಸನೆ ಬರ್ತದ, ಮುಗ್ಗು ವಾಸನೆ ಬರೋದು. ನೀವೇನು ಒಂದ್ ತಿಂಗಳ ಇಟ್ಟದಕ್ಕೆ ಮುಗ್ಗು ವಾಸನೆ ಅಂತ ತಲೆಯಲ್ಲಿ ಇರುತ್ತೆ. ಅದು ಏನಂದ್ರೆ ಒಂದು ಕೆಂಪು ಹಿಟ್ಟಿನ ದುಂಬಿ ಅಂತ ಬರುತ್ತೆ, ಅದು ಒಂದು ಗ್ಯಾಸ್ ಅನ್ನ ಬಿಡ್ತೈತೆ, ಕ್ವಿನಾನ್ ಗ್ಯಾಸ್ ಅಂತ ಕರಿತೀವಿ. ಈ ಗ್ಯಾಸ್ ಅದು ಬರೇ ತಿನ್ನೋದು ಹಾಳು ಮಾಡೋದು ಅಷ್ಟೇ ಅಲ್ಲ, ಇದೇನಂದ್ರೆ ಗ್ಯಾಸ್ ಬಿಡೋದ್ರಿಂದ ಮುಗ್ಗು ವಾಸನೆ ಬರ್ತೈತೆ, ಅದು ಒಂಥರ ನಿಮ್ಗೆ ಅದು ನೀವು ಅಡುಗೆ ಮಾಡಿದ್ರು ತಿನ್ನೋಂಗೆ ಒಂದಂತಾರಲ್ಲ, ಗುಣಮಟ್ಟನೂ ಕಡಿಮೆ ಆಗುತ್ತೆ. ಈ ಹುಳಗಳು ಏನಂತಾರೆ ಒಂದು ತೂಕನ ಕಡಿಮೆ ಮಾಡೋದಲ್ಲೇ ಗುಣಮಟ್ಟ ಕಡಿಮೆ ಮಾಡುತ್ತೆ. ಇದಲ್ಲದೆ ಮತ್ತೆ ಅದ್ರ ಪೌಷ್ಟಿಕಾಂಶನೂ ಕಡಿಮೆ ಆಗುತ್ತೆ. ಮತ್ತು ನೀವು ಅಂತ ಹಿಟ್ಟಿನಿಂದ ಏನಾರ ಚಪಾತಿ ಮಾಡಕ್ಕೆ ಹೋದ್ರೆ ಅದು ಚಪಾತಿ ಮಾಡೋಕ್ಕೆ ಬರೋದಿಲ್ಲ, ಹಿಟ್ಟಿನಲ್ಲಿ ಜಿಗಿ ಹೋಗ್ಬಿಟ್ಟಿರ್ತೈತೆ. ಸೊ ಅಂತ ಇದು ಬ್ರೆಡ್ ಮಾಡೋರು ಹಿಟ್ಟು ರೊಟ್ಟಿ ಮಾಡಕ್ಕೆ ಹೋದ್ರೆ ಅಂತ ಹಿಟ್ಟಿನಲ್ಲಿ ಜೊಂಡ್ ಕಟ್ಟಿರೋಂಥದ್ದು ಇದರಿಂದ ಅದು ಜಿಗಿಯನ್ನು ಹೋಗ್ಬಿಡುತ್ತೆ. ಹಂಗಾಗಿ ಈ ಹುಳದನ್ನು ಭಾಳ ಬರೀ ತಿನ್ನೋದಷ್ಟೇ ಅಲ್ಲ, ಎಲ್ಲ ರೀತಿಯಿಂದ ಇದು ಅಪೌಷ್ಟಿಕತೆ ಅಲ್ಲದೆ ಮತ್ತೆ ನಮ್ಗೇನು ಚಪಾತಿ ಮಾಡೋಕ್ಕೆ ಹಿಟ್ಟು ವಾಸನೆ ಬಂದು ರವಾದಲ್ಲೂ ಜಾಸ್ತಿ ಬರ್ತದೆ, ಇದು ಕೆಂಪು ಹಿಟ್ಟಿನ ದುಂಬಿ ಅದರಲ್ಲೂ ಜಾಸ್ತಿ ನಮ್ಗೇನಂದ್ರೆ ಒಂಥರ ವಾಸನೆ ಬರುತ್ತೆ. ಇದು
0: ಅವಕ್ಕೆಲ್ಲ ಹೇಗೆ ಮತ್ತೆ
1: ಇದಕ್ಕೂ ಏರ್ ಟೈಟ್ ಡಬ್ಬಾನೇ ಒಂದು ಹೇಳ್ತೀವಿ, ಇಲ್ಲ ಅಂದ್ರೆ ಒಂದು ಚೀಲಗಳನ್ನ ಹೇಳಿದೆ ಸೇವ್ ಗ್ರೇನ್ ಬ್ಯಾಗ್ಸ್ ಬರುತ್ತೆ, ಅಥವಾ ಈ ಒಂದು ಗುಳಿಗೆಗಳನ್ನ ಹಾಕಿಟ್ರೆ ಹುಳಗಳನ್ನು ಇದನ್ನು ಸಾಯ್ತವೆ.
0: ಹಿಟ್ಟಲ್ಲಿ ಇದು ಗುಳಿಗೆ ತಾವು ಹೇಳಿದ್ರಲ್ಲ ಯಾವುದು,
1: ಅದನ್ನು ಚೀಲದಲ್ಲಿ ಹಾಕಿ ಇಡಬಹುದು ಹಿಟ್ಟಲ್ಲಿ ಇಡಬಹುದು.
0: ಆಯುರ್ವೇದಿಕ್ ಗುಳಿಗೆ,
1: ಆಯುರ್ವೇದಿಕ್ ಗುಳಿಗೆ ಬಟ್ ಸ್ವಲ್ಪ ಇದು ಅಂಶ ಇರ್ತವೆ, ಅದು ಆದಷ್ಟು ಏನಂದ್ರೆ ಅದು ಚೀಲದಲ್ಲಿ ಹಾಕಿ ಇಡ್ಬೇಕು, ಅದು ಚೀಲದಲ್ಲಿ ಹಾಕಿ ಇಡಬೇಕು.
0: ವಿಶೇಷವಾಗಿ ನೋಡ್ರಿ ಮನೆಯಲ್ಲಿ ಏನ್ ಮಾಡ್ತಾರೆ, ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತಾರೆ, ಫ್ರಿಡ್ಜ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇಡಬಹುದು, ಈಗ ಒಂದು
1: ಸ್ವಲ್ಪ ಅಷ್ಟೇ, ಬಹಳ ಇಲ್ಲ,
0: ಈಗ 4 ಕೆಜಿ 5-5 ಕೆಜಿ 10-10 ಕೆಜಿ ಇದ್ದಾಗ ಫ್ರಿಡ್ಜ್ ಅಲ್ಲಿ ಇಡ್ಲಿಕ್ಕೆ
1: ಆಗೋದಿಲ್ಲ.
0: ಅನಿವಾರ್ಯವಾಗಿ ಇವಾಗ ಸಂಗ್ರಹಣೆ ಮಾಡಿ ನೀವು ಹೇಳಿದಂತ ಕೆಲವೊಂದು ಉಪಚಾರವನ್ನ ಮಾಡಿ ಇಡಬೇಕಾಗತ್ತೆ. ಮುಖ್ಯವಾಗಿ ಹುಳಗಳು ಆಗ್ಲಿಕ್ಕೆ ಕಾರಣ ಏನಂತೀರಿ, ಹೊರಗಡೆಯಿಂದನ ಬಂದಿರ್ತಾವ ಅಂತಿರೋ, ಇಲ್ಲೇ ಉತ್ಪಾದನೆ ಆಗ್ತಾವೋ, ತಂದಿಟ್ಟಾಗನ ಆಗ್ತಾವೋ, ಹೇಗೆ ಇಲ್ಲ?
1: ಹೆಚ್ಚಾಗಿ ಹೆಚ್ಚಾಗಿ ಕೆಲವು ಏಕದಳ ಅಂದ್ರೆ ಹೊರಗಡೆಯಿಂದಾನೆ ಬಂದಿರ್ತಾವೆ, ಜೋಳ ಗೋಧಿ ಇಲ್ಲ ಅಂದ್ರೆ ಹೊರಗಡೆಯಿಂದ ಬಂದಿರುತ್ತೆ. ಮತ್ತು ಮನೆಯಲ್ಲೇನು ಏನಂತಂದ್ರೆ ಒಂದು ಬೇರೆ ಯಾವ್ದೋ ಒಂದು ಕಾಳಿಂದ ಇನ್ನೊಂದು ಕಾಳಿಗೆ ಹೋಗ್ತಾವ, ಮಗ್ಳು ಇನ್ನೊಂದು ಹಳೆಯ ಮನೆಯಲ್ಲಿ ಹುಳಾಗದ ಕಾಳುಗಳು ಇರ್ತವೆ, ಅದಕ್ಕೆ ಯಾವಾಗ್ಲೂ ಹೊಸವು ತಂದನ ಹಳೆಯದ್ರ ಜೊತೆಗೆ ಮಿಕ್ಸ್ ಮಾಡಿ ಇಡ್ಬಾರ್ದು ಅಂತ ಹೇಳ್ತೀವಿ. ಒಂದು ವರ್ಷ ಆದ ತಕ್ಷಣ ಜಾಸ್ತಿ ಹಾಕೊಂತ ಹೋಗ್ತವೆ, ಅದಕ್ಕೆ ಹೊಸ ಕಾಳು ಹಸೆ ಹಳೆ ಕಾಳುಗಳು ಎರಡು ಬೇರೆ ಬೇರೆಯಾಗಿ ಶೇಖರಣೆ ಇಡ್ರಿ. ಮತ್ತು ತಂಪಾಗ್ಲಾರ್ದಂಗೆ ಆದಷ್ಟು ಏನಂದ್ರೆ ಗೋಧಿ ಅಕ್ಕಿ ತಂದ ತಕ್ಷಣ ಮೊದಲೇದಾಗ ಏನಂತಂದ್ರೆ ನಾವು ಮುಂಜಾಗ್ರತೆ ಬಹಳ ಮುಖ್ಯ. ಈಗ ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಹಿರಿಯರು ಏನಂತಾರೆ, ಮೊದಲು ಕಸ ಗುಡಿಸಿ ನೀರು ಹೊಡೋದು, ಯಾಕಂತಂದ್ರೆ ಮೊದಲು ಅಲ್ಲಿಂದ ಸ್ವಚ್ಛತೆಯನ್ನು ಅದೇ ರೀತಿ ನೀವು ಕಾಳು ಶೇಖರಣೆ ಮಾಡೋದಕ್ಕಿಂತ ಮುಂಚೆ ಮೊದಲು ಏನಂತೀನಿ ಅದನ್ನು ಕಟ್ಟಿಗೆ ಹಲಗೆ ಮೇಲೆ ಡೈರೆಕ್ಟ್ ಏನಂತಂದ್ರೆ ನೆಲದ ಮೇಲೆ ಶೇಖರಣೆ ಮಾಡ್ಬಿಟ್ಟು ಚೀಲಗಳು ತಂಪಾದ್ರಿಂದ ಹುಳ ಜಾಸ್ತಿ ಆಗ್ತವೆ. ಅದಕ್ಕೆ ಕಟ್ಟಿಗೆ ಹಲಗೆ ಮೇಲೆ ಇಟ್ಟು ಸರಿಯಾದ ಚೀಲಗಳಲ್ಲಿ ಇಟ್ಟು ಮತ್ತು ಸ್ವಚ್ಛ ಮಾಡಿ ಕಾಳುಗಳಲ್ಲಿ ತೇವಾಂಶ ನೋಡಿಬಿಟ್ಟು ಸರಿಯಾಗಿಟ್ಟರೆ ಸೊ ನೀವು ಅದನ್ನು ಆರಾಮ ಇದು ಹುಳ ಬರಲಾರ್ದಂಗೆ ಕಾಪಾಡ್ಬೋದು.
0: ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತ ಮಹಿಳೆಯರಿಗಿರ್ಬೋದು ರೈತರಿಗೆ ಮನೆಯಲ್ಲಿ ಸಂಗ್ರಹಣೆ ಮಾಡಿ ಇಡ್ತಾರೆ, ಏನೋ ಧಾರಣಿ ಸ್ವಸ್ಥ ಇದ್ದಾಗ ತಂದು ಆಸೆ ಪಟ್ಟು ಇಟ್ಟಿರ್ತಾರೆ, ಆದರೆ ಒಮ್ಮೆ ಹುಳ ಆಗಿ ಅವರಿಗೆ ಸಾಕಷ್ಟು ಲಕ್ಷಣ ಆಗಿಬಿಡುತ್ತೆ. ಯಾಕಾರ ತಂದು ಇಟ್ಕೊಂಡಿವಪ್ಪ ಮನೆಯಾಗ ತರಬಾರ್ದು, ಸುಮ್ಮನೆ ಬೇಕಾದಾಗ ಒಂದೊಂದು ಕೆಜಿ ತಂದು ತಿನ್ಬೇಕಾಗಿತ್ತು.
1: ಎಲ್ಲರಿಗೂ ಹಂಗೆ ಆಗೈತೆ ಈಗ, ಆ ಥರ ಏನು ಯಾಕಂದರೆ ಕೆಲವೊಂದ್ಸಲ ನಾವು ತರಬೇಕಾಗುತ್ತೆ.
0: ಹೌದು,
1: ಅದಕ್ಕೆ ಏನಂತಂದ್ರೆ ಆಮೇಲೆ ತಂದಿಟ್ಟು ನೀವು 3-4 ತಿಂಗಳ ಬಿಟ್ಟು ಡಬ್ಬಿ ತೆಗೆದು ನೋಡಕ್ಕೆ ಹೋಗ್ಬೇಡಿ,
0: ಅದನ್ನ ನೋಡಿಬಿಟ್ಟಿರ್ತವೆ,
1: ಹುಳ ಆಗಿರ್ತವೆ. ಅದಕ್ಕೆ ನಾವು ಎಷ್ಟು ಹೇಳಿದ್ರು ತಿಂಗಳಿಗೆ ಒಂದ್ಸಲ ಅದನ್ನ ಎಲ್ಲರೂ ಒಂದ್ಸಲ ನೋಡ್ತಾನೆ ಇರ್ಬೇಕು. ಯಾಕಂದ್ರೆ ನೀವು ಹೊಲದಲ್ಲಿ ಬರೋದ ಕೀಟಗಳು ಅಂದ್ರೆ ಕಾಣಿಸ್ತಾವ, ಇವು ಒಳಗೆ ನೀವು ತೆಗೆದು ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ತಿಂಗಳಿಗೆ ಒಂದ್ಸಲ, ಸೊ ಹಂಗೇನಾದ್ರು ಹುಳ ಆಗಿತ್ತಂದ್ರೆ ಬಿಸಿಲಿಗೆ ಒಂದು ಸ್ವಲ್ಪ ಸರಿಯಾಗಿ ಒಣಗಿಸ್ಬೇಕು, ಅಥವಾ ನಾನು ಹೇಳಿದಂಗೆ ಒಂದು ಫ್ರಿಜ್ಜಲ್ಲಿ ಏನಾರು ಇದು ಮಾಡಿ, ಮತ್ತು ಇನ್ನು ಏನಾರು ಔಷಧ ಕೀಟನಾಶಕ ಅಂದರೆ ಆಯುರ್ವೇದಿಕ್ ನಾನು ಹೇಳಿದೆ ಗುಳಿಗೆಗಳು ಬಜೆ ಬೇರು ಈ ರೀತಿಯಾಗಿ ತಿಂಗಳಿಗೆ ಒಂದ್ಸಲ ತೆಗೆದು ನೋಡಬೇಕು. ಹುಳ ಆಗಿತ್ತು ಅಂತಂದರೆ ಅದಕ್ಕೆ ಏನಾರು ಒಂದು ಉಪಚಾರ ಮಾಡಬೇಕು ಮತ್ತು ಇಡಬೇಕು. ಅಂದರೆ ನೀವು ನೋಡಲಾರ್ದ ಹಾಗೆ ಇಟ್ಟರೆ 3-4 ತಿಂಗಳ ತನಕ ಇಟ್ಟರೆ ಅದು ಅಷ್ಟೊತ್ತಿಗೆ ಎಲ್ಲ ನಿಮ್ಗೇನು ಉಳಿಯೋದೇ ಇಲ್ಲ.
0: ಕಾಳುಗಳಿಗೆ ಕಾಳುಗಳನ್ನ ಹುರಿದಿಟ್ಟರೆ ಬಹಳ ಒಳ್ಳೇದು ಅಂತ,
1: ಹುರಿದಿಟ್ಟರೆ ಬಹಳ ಒಳ್ಳೇದು. ಅದು ಏನಂತಂದ್ರೆ
0: ಕೆಲವೊಂದು ಕಾಳುಗಳು ಹುರಿದ್ರೆ ಅಷ್ಟು ಕಂಪು ವಾಸನೆಯನ್ನು ಕಳ್ಕೊತಾವ ಅಂತ ಹೇಳ್ತಾರೆ, ಕೆಲವೊಮ್ಮೆ ಹುರಿದ್ರೆ ಚೆನ್ನಾಗಿರ್ತದೆ.
1: ಕೆಲವು ಹೆಸರು ಕಾಳೆಲ್ಲ ಹುರಿದಿಟ್ಟರೆ ಏನು ಆಗೋದಿಲ್ಲ, ಏನು ಆಗೋದಿಲ್ಲ. ಕೆಲವೊಂದು ಕಾಳು ಯಾಕಂದ್ರೆ ನಾವು ಮನೆಯಲ್ಲಿ ಇಡೋದು ಇದೇನ ನಾವು ಬೀಜಕ್ಕಾಗಿ ಇರೋದಿಲ್ಲ, ಮನೆಗೆ ಹುರಿದಿಟ್ಟರೆ
0: ಹುರಿದಿಡಬಹುದು. ಸಣ್ಣ ಪ್ರಮಾಣದಲ್ಲಿ ಇದ್ರೂ ಮನೆಯಲ್ಲಿ ಏನಾದ್ರು ಫ್ರಿಜ್ ಇದ್ರೂ ಸಂಗ್ರಹಣೆ ಮಾಡಿ ಇಡಬಹುದು.
1: ಫ್ರಿಜ್ ಅಲ್ಲಿ ಇಟ್ಟರೆ ಅಂದ್ರೆ ಇಟ್ಟು ಮತ್ತೆ ನೀವು ಹೊರಗೆ ತೆಗೆದ್ರೆ ಎಲ್ಲ ಸತ್ತೋಗ್ಬಿಡ್ತವೆ. ಸ್ವಲ್ಪ ಸ್ವಲ್ಪ ಇದ್ರೆ ಫ್ರಿಜ್ ಅಲ್ಲಿ ಇಟ್ಟರೆ ಯಾವುದೇ ಹುಳ ಬರೋದಿಲ್ಲ. ಯಾಕಂತಂದ್ರೆ ಅತಿ ಕಡಿಮೆ ತೇವಾಂಶದಲ್ಲಿ ಇದು ಇದ್ದಾಗೆ ಏನಂತಂದ್ರೆ ಟೆಂಪರೇಚರ್ ನಲ್ಲಿ ಏನಂದ್ರೆ ಒಂದು ಇದಕ್ಕೆ ಹುಳಕ್ಕೆ ಒಂದೇ ರಾಮಬಾಣ, ಅತಿ ಕಡಿಮೆ ಟೆಂಪರೇಚರ್ ಇರ್ಬೋದು ಇಲ್ಲಾಂದ್ರೆ ಜಾಸ್ತಿ, ಕಡಿಮೆ ಇದ್ರೂ ಅದು ಬೆಳವಣಿಗೆ ಆಗೋದಿಲ್ಲ, ಹಂಗಾಗಿ ಆಟೋಮೆಟಿಕ್ ಆಗಿ ಹುಳ ಎಲ್ಲ ಸತ್ತು ಹೋಗ್ತವೆ. ಇಲ್ಲಾಂದ್ರೆ ಹೆಚ್ಚಂತಂದ್ರೆ ನಾ ಹೇಳಿದ್ನಲ್ಲ ಅದೇ ಬೆಚ್ಚಿಗೆ ಇಲ್ಲಿ ಬಿಸಿಲಿಗೆ ಮೊದಲೆಲ್ಲ ಹೇಳ್ತಿದ್ವಿ ಬಿಸಿಲಿಗೆ ಒಣಗಾಕ್ರಿ ಅಂತೇಳಿ, ಯಾಕಂದ್ರೆ ಅದು 50 ಡಿಗ್ರಿಕ್ಕಿಂತ ಹೆಚ್ಚಿಗಾದ್ರೆ ಮಾತ್ರ ಸಾಯ್ತಾವ. ನೀವು ಬರೀ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ನಿಮ್ಗೆ ಹುಳ ಅದೇನಂದ್ರೆ ನುಸಿ ಹೆಚ್ಚಾಗಿ ನೋಡಿರ್ತೀರ, ಅದು ಸತ್ತಂಗೆ ಅನ್ಸುತ್ತೆ. ಯಾಕಂದ್ರೆ ಅದ್ರಲ್ಲಿ ಇನ್ನೊಂದು ಗುಣ ಇದೆ ತಮ್ಗೆ ಹೇಳ್ಬೇಕಂತಂದ್ರೆ, ನುಸಿಗಳಲ್ಲಿ ಅಂದ್ರೆ ಅವ್ ಸತ್ತಂಗೆ ಆಕ್ಟಿಂಗ್
0: ಮಾಡ್ತವೆ,
1: ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಮತ್ತೆ ಓಡಾಡಕ್ ಸ್ಟಾರ್ಟ್ ಆಗ್ತಾವೆ. ನಮಗೆ ತಮ್ಮಷ್ಟಾವೇ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಸತ್ತ ಮಾಡ್ತವೆ. ಅದಕ್ಕೆ ನೀವು ಬರೀ ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಅದು ಯಾವುದೇ ರೀ ಹುಳಗಳು ಸಾಯೋದಿಲ್ಲ. ಸರಿಯಾಗಿ ಮುಂಜಾಗ್ರತೆಯನ್ನು ತಗೊಂಡು ಸರಿಯಾಗಿ ರೀತಿಯಲ್ಲಿ ಶೇಖರಣೆ ಮಾಡಿ.
0: ಒಂದು ವಿಚಾರ, ಮನೆಯಲ್ಲಿ ಸಂಗ್ರಹಣೆ ಮಾಡಿಡುವಾಗ ಏರ್ ಟೈಟ್ ಬ್ಯಾಗ್ ಗಳನ್ನು ತಾವು ಹೇಳಿದ್ರಿ, ಸೇವ್ ಗ್ರೇನ್ ಬ್ಯಾಗ್ಸ್
1: ಸಿಗುತ್ತೆ ಮಾರುಕಟ್ಟೆಯಲ್ಲಿ ಸಿಗ್ತವೆ.
0: ಎಷ್ಟೆಷ್ಟು ಕೆಜಿ ತನಕ ಸಿಗ್ತವೆ ಸೇವ್ ಗ್ರೇನ್?
1: ಅದು ಒಂದು 1/4 ಕೆಜಿ ಅಂತ ಹಿಡಿದು 100 ಕೆಜಿ ವರೆಗೂ ಸಿಗ್ತವೆ. 1/4 ಕೆಜಿ, 1 ಕೆಜಿ, 5 ಕೆಜಿ, 10 ಕೆಜಿ, ಸೊ ಎಲ್ಲಾ ತರದ್ದು ಈಗ ಬಹಳಷ್ಟು ಸಿಗ್ತಾ ಇದಾವೆ ಮಾರ್ಕೆಟ್ ಅಲ್ಲಿ. ನೀವು ಒಂದು ಇದರಲ್ಲಿ ನೋಡಿದ್ರೆ ಅದೇನು ಬಹಳ ದುಡ್ಡುನು ಬಹಳ ಇರೋದಿಲ್ಲ. ಒಂದ್ಸಲ ಕೊಂಡ್ಕೊಂಡ್ರೆ ಮತ್ತೆ ಅದನ್ನ ಪದೇ ಪದೇನು ಉಪಯೋಗ ಮಾಡ್ಬೋದು. ಅಚ್ಚಿಲ್ಲ, ಈಗ ಒಂದ್ಸಲ ಉಪಯೋಗ ಮಾಡಿ ಒಕ್ಕಡಂತ ಬ್ಯಾಗ್ಸ್ ಅಲ್ಲದು ಅದನ್ನ ಮತ್ತೆ ಉಪಯೋಗ ಮಾಡಬಹುದು. ಆ ಚೀಲಗಳು ಬಹಳ ಒಳ್ಳೇದಂತ ನಾನು ಹೇಳ್ತೀನಿ. ಯಾಕಂದ್ರೆ ಕೀಟನಾಶಕ ಬೋರಿಕ್ ಪೌಡರ್ ಅಂತ ಇಂಥದ್ದು ಉಪಯೋಗ ಮಾಡೋದಕ್ಕಿಂತ ಇದು ಬಹಳ ಒಳ್ಳೇದು.
0: ಒಳ್ಳೇದು ಡಾಕ್ಟರ್ ಸುಶೀಲಾ ನಾಡಗೋಡವರು. ಇದುವರೆಗೂ ಮನೆಯಲ್ಲಿ ನಾವು ಏನು ತಿನ್ಲಿಕ್ಕೆ ಸಂಗ್ರಹಣೆ ಮಾಡಿರ್ತಕ್ಕಂಥ ಕಾಳುಗಳಿರ್ಬೋದು, ಜೋಳ, ಗೋಧಿ ಮತ್ತು ಅಕ್ಕಿ, ಇವುಗಳಿಗೆ ವಿಶೇಷವಾಗಿ ನಮ್ಮ ರೈತರೆಲ್ಲ ಕೆಲವೊಂದು ಕೀಟನಾಶಕಗಳನ್ನು ವಿಶೇಷವಾಗಿ ಬೋರಿಕ್ ಪೌಡರ್ನ ಬಳಸಿ ಸಂಗ್ರಹ ಮಾಡ್ತಾರೆ. ಬೋರಿಕ್ ಪೌಡರನ್ನು ಸತತವಾಗಿ ಬಳಸಿ ಅದರ ಉಪಯೋಗ ಮಾಡೋದರಿಂದ ಜೋಳ ಗೋಧಿಗಳೆಲ್ಲ ಅದು ಸಾಕಷ್ಟು ನಮ್ಮ ದೇಹ ಸೇರುತ್ತೆ ತಿನ್ನೋದರಿಂದ. ಆದ್ದರಿಂದ ನೀವು ಹೇಳಿದಂಗೆ ಬಜೆ ಬೇರು ಪುಡಿ ಇರ್ಬೋದು, ಆಮೇಲೆ ಬೇವಿನ ಪುಡಿ ಇರ್ಬೋದು, ಸೀತಾಫಲ ಎಲೆ ಪುಡಿಗಳಿರ್ಬೋದು, ಆಮೇಲೆ ಸೇವ್ ಗ್ರೇನ್ ಬ್ಯಾಗ್ಸ್ ಅಂತ ಏನು ಹೇಳಿರ್ತಾವೆ, ಏರ್ ಟೈಟ್ ಬ್ಯಾಗ್ಗಳಲ್ಲಿ ಸಂಗ್ರಹಣೆ ಮಾಡಿಡೋದು, ಚೆನ್ನಾಗಿ ಒಣಗಿಸೋದು, ಆಮೇಲೆ ರೆಫ್ರಿಜರೇಟರ್ ಇದ್ದರೆ ರೆಫ್ರಿಜರೇಟರ್ ಮಾಡಿ ನಂತರ ಉತ್ತಮ ರೀತಿಯಿಂದ ಒಣಗಿಸಿ ಸಂಗ್ರಹಣೆ ಮಾಡೋದರಿಂದ ಉಪಯೋಗ ಆಗುತ್ತೆ. ಭಾಳಷ್ಟು ದಿನಗಳವರೆಗೆ ಕೆಡದಂತೆ ನಾವು ಹುಳುಗಳು ಬರಲಾರದಂತೆ ತಡೆಗಟ್ಟಿಡಬಹುದು. ಒಂದು ವಿಚಾರ ರೈತ ಬಾಂಧವರು ಅಥವಾ ಮಹಿಳೆಯರು ಗಮನಿಸಬೇಕು, ಮನೆಯಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸಲಾರದೆ ಕೆಲವೊಂದು ಏನು ನಮ್ಮ ಪಾರಂಪರಿಕ ಪದ್ಧತಿಗಳಿದ್ದಾವೆ ಆ ಪದ್ಧತಿಯಲ್ಲಿ ಈ ಒಂದು ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಟರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಪರಿಸರಕ್ಕೂ ಒಳ್ಳೆಯದು. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ.
1: ಸೊ ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ ಮತ್ತು ಗೃಹಿಣಿಯರಿಗೆ, ಧನ್ಯವಾದಗಳು.
2: ಇದುವರೆಗೆ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
3: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-84% ಮತ್ತು ಕನಿಷ್ಠ ಆರ್ದ್ರತೆ 41-45% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಲು ಪದೇ ಪದೇ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ದುರ್ಬಲ ಮತ್ತು ರೋಗಪೀಡಿತ ಗಿಡಗಳನ್ನು ಹಾಗೂ ಕಳೆಗಳನ್ನು ತೆಗೆದುಹಾಕಬೇಕು. ಮಣ್ಣು ಮತ್ತು ಸಸ್ಯದ ಅವಶೇಷಗಳು ಮತ್ತು ಹಸಿರು ಗೊಬ್ಬರಗಳನ್ನು ಇತ್ಯಾದಿಗಳನ್ನು ಬಳಸಿ ಮಲ್ಚಿಂಗ್ ಮಾಡುವುದು ಉತ್ತಮ. ಸಸ್ಯಗಳಿಂದಾಗುವ ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡಲು 5% ಕಾಯೋಲಿನ್ ದ್ರಾವಣವನ್ನು ಸಿಂಪಡಿಸಿ, ಜೊತೆಗೆ ಬೆಳೆಗಳ ನಿರ್ಣಾಯಕ ಹಂತಗಳಲ್ಲಿ ನೀರಾವರಿಯನ್ನು ಒದಗಿಸುವುದು ಉತ್ತಮ. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವಂತಹ ಹೆಸರು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಕಿಲೋಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ತೊಗರಿ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಬೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಕೆಲವು ಮಾಹಿತಿಯನ್ನು ಹೇಳೋದಾದರೆ, ಕರುಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆ ಈ ರೋಗವು ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಿದರೆ ಉತ್ತಮ. ಇನ್ನು ರೈತ ಬಾಂಧವರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
2: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಸಜ್ಜೆ ಸ್ಥಳೀಯ 2830 ರೂಪಾಯಿಯಿಂದ 2830 ರೂಪಾಯಿ. ಕಡಲೆಕಾಳು ಜವಾರಿ ಸ್ಥಳೀಯ 4657 ರೂಪಾಯಿಯಿಂದ 6120 ರೂಪಾಯಿ. ಹತ್ತಿ ಹೈಬ್ರಿಡ್ 44 9148 ರೂಪಾಯಿಯಿಂದ 9290 ರೂಪಾಯಿ. ಹೆಸರುಕಾಳು ಜವಾರಿ ಸ್ಥಳೀಯ 5216 ರೂಪಾಯಿಯಿಂದ 5516 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 3699 ರೂಪಾಯಿಯಿಂದ 6305 ರೂಪಾಯಿ. ಭತ್ತ ಸೋನಾ ಮಸೂರಿ 3513 ರೂಪಾಯಿಯಿಂದ 3513 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಒಣಮೆಣಸಿನಕಾಯಿ 5000 ರೂಪಾಯಿಯಿಂದ 5000 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 3850 ರೂಪಾಯಿಯಿಂದ 4100 ರೂಪಾಯಿ. ಅಕ್ಕಿ ಇತರೆ 2,900 ರೂಪಾಯಿಯಿಂದ 2,900 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಸಜ್ಜೆ ಹೈಬ್ರಿಡ್ 2,690 ರೂಪಾಯಿಯಿಂದ 2,910 ರೂಪಾಯಿ, ಜೋಳ ಬಿಳಿ ಜೋಳ 2,500 ರೂಪಾಯಿಯಿಂದ 2,500 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ ಹಾಗೂ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜಾನಪದ ಸಂಗೀತ ಕಾರ್ಯಕ್ರಮ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಜಾನಪದ ಸಂಗೀತದಲ್ಲಿ ಕೇಳಿ ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಎದ್ದಲದೊಡ್ಡಿಯ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು

ಇದುವರೆಗೆ ಜನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಎದ್ದಲದೊಡ್ಡಿಯ ಈರಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
1: ದೇವಿ ಎನ್ನು ತಲಿ, ಮಾತೆ ಎನ್ನು ತಲಿ, ಹೆಣ್ಣನ್ನು ಪೂಜಿಸೋ ಜನರೇ.
0: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಕಿತ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರಿಕೆ. ಸಮುದ್ರ ಪ್ರದಕ್ಷಿಣೆ ಸಾಹಸಯಾತ್ರೆ ಪೂರ್ಣಗೊಳಿಸಿದ ಮಹಿಳಾ ಸೇನಾಧಿಕಾರಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನ. ಕಾಮನ್ವೆಲ್ತ್ ಕ್ರೀಡಾಕೂಟ: ಪುರುಷರ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ನಾಲ್ವರು ಆಟಗಾರರು. ವಾರ್ತೆಗಳ ವಿವರ: ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಲೋಕಸಭೆ ಇಂದು ಅನುಮೋದನೆ ನೀಡುವ ಮೂಲಕ ಸಂಸತ್ತಿನ ಅಂಕಿತ ದೊರೆತಿದೆ. ನಿನ್ನೆಯಷ್ಟೇ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಈ ಶಾಸನವು ಜನಗಣ ಮನ ರಾಷ್ಟಗೀತೆಗೆ ಇರುವ ಶಾಸನಬದ್ದ ರಕ್ಷಣೆಯನ್ನು ವಂದೇ ಮಾತರಂ ರಾಷ್ಟೀಯ ಗೀತೆಗೂ ವಿಸ್ತರಿಸಲಿದೆ. ರಾಷ್ಟೀಯ ಗೀತೆಗೆ ಅಪಮಾನ ಮಾಡುವುದು ಅಪರಾಧವಾಗಲಿದ್ದು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಲು ಅವಕಾಶವಿದೆ. ಇದೇ ವೇಳೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರೆದಿದೆ. ವಿಧೇಯಕ ಮಂಡಿಸಿದ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಪರೀಕ್ಷಾ ಅಕ್ರಮಗಳ ವಿರುದ್ದ ಸರ್ಕಾರದ ಶೂನ್ಯ ಸಹಿಷ್ಣುತೆ ಬದ್ದತೆಯನ್ನು ಪುನರುಚ್ಚರಿಸಿದರೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧೇಯಕದಲ್ಲಿ ಪಾರದರ್ಶಕತೆ ಕಾವಲಿಕೊಳ್ಳಲು ಇನ್ನಷ್ಟು ಕಠಿಣ ನಿಬಂಧನೆಗಳ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈ ವಿಧೇಯಕಕ್ಕೆ ಈಗಾಗಲೇ ಲೋಕಸಭೆಯ ಅಂಕಿತ ದೊರೆತಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಿಸಿದ ತನಿಖೆ ಪ್ರಗತಿಯಲ್ಲಿದ್ದು ದುರಂತಕ್ಕೆ ಕಾರಣವಾಗಿರಬಹುದಾದ ಎಲ್ಲಾ ಅಂಶಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ತಿಳಿಸಿದ್ದಾರೆ. ಇಂದು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು ಈ ದುರಂತಕ್ಕೆ ಸಂಬಂಧಿಸಿದ ಪ್ರಾಥಮಿಕ ತನಿಖಾ ವರದಿಯನ್ನು 2025 ಜುಲೈ 12 ಹಾಗೂ ಮಧ್ಯಂತರ ಹೇಳಿಕೆಯನ್ನು 2026 ಜೂನ್ 12 ವಿಮಾನ ಅಪಘಾತ ತನಿಖಾ ದಳ ಪ್ರಕಟಿಸಿದೆ ಎಂದು ಹೇಳಿದರು. ಈ ಎರಡೂ ವರದಿಗಳು ಲಭ್ಯವಿವೆ ಎಂದರು. ಅಪಘಾತದ ಮೂಲ ಕಾರಣ ಹಾಗೂ ಅದಕ್ಕೆ ಕಾರಣವಾದ ಪೂರಕ ಅಂಶಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಅಂತಿಮ ವರದಿಯನ್ನು ಪ್ರಕಟಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ದೇಶದ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸಂಹಿತೆ ಅಡಿಯಲ್ಲಿ ಕಾನೂನು ಮಾನ್ಯತೆ ನೀಡಲಾಗಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಗಿಗ್ ಕಾರ್ಮಿಕರಿಗೆ ಇಂತಹ ಕಾನೂನು ಮಾನ್ಯತೆ ನೀಡಿದೆ.

0: ವಿಶ್ವದ ಮೊದಲ ದೇಶ ಭಾರತವಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆಯಡಿ ದೇಶದ 76.95 ಲಕ್ಷ ಬೀದಿ ವ್ಯಾಪಾರಿಗಳು ಇದುವರೆಗೆ 1.15 ಕೋಟಿ ಸಾಲಗಳನ್ನು ಪಡೆದುಕೊಂಡಿದ್ದು, ಇದರ ಒಟ್ಟು ಮೊತ್ತ 18,475.6 ಕೋಟಿ ರೂಪಾಯಿ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇಂದು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಥೋಕನ್ ಸಾಹು 2026 ಜುಲೈ 12 ವೇಳೆಗೆ 1,17,64,000ಕ್ಕೂ ಹೆಚ್ಚು ಸಾಲಗಳಿಗೆ ಮಂಜೂರಾತಿ ನೀಡಲಾಗಿದೆ ಎಂದು ಹೇಳಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಕ್ಷಿಪ್ರ ಕಾರ್ಯಪಡೆ ಬಳಸಿದ ಮದ್ದುಗುಂಡುಗಳ ದಾಖಲೆಯನ್ನು ಸಂರಕ್ಷಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಇಂದು ನಿರ್ದೇಶನ ನೀಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಂದರ್ಭಗಳಲ್ಲಿ ಲೋಹದ ಪೆಲೆಟ್ ಗನ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಕೋರಿ ಸಲ್ಲಿಸಲಾಗಿರುವ ಅರ್ಜಿಯಲ್ಲಿನ ಒಂದು ಮನವಿಯ ಬಗ್ಗೆ ಸುಪ್ರೀಂಕೋರ್ಟ್ ಪ್ರಶ್ನೆ ಎತ್ತಿದ್ದು, ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ದಿ ಬ್ಯೂರೋ ಹೊರಡಿಸಿರುವ ಮಾರ್ಗಸೂಚಿಯನ್ನು ಉಲ್ಲೇಖಿಸಿ ಕೆಲವೊಂದು ಸಂದರ್ಭಗಳಲ್ಲಿ ಪೆಲೆಟ್ ಗನ್ಗಳನ್ನು ಬಳಸುವ ಅಧಿಕಾರ ಪೊಲೀಸರಿಗಿದೆ ಎಂದು ತಿಳಿಸಿತು. ಇದರಿಂದಾಗಿ ಪ್ರತಿಭಟನೆ ವೇಳೆ ಗಾಯಗಳಿಗೆ ಒಳಗಾದವರಿಗೆ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆ ಒದಗಿಸುವಂತೆ ದೆಹಲಿ ಸರ್ಕಾರಕ್ಕೆ ನ್ಯಾಯಪೀಠ ಸೂಚಿಸಿದೆ. ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ಸಂಸದರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಸಭೆ ನಡೆಸಿದರು. ಪ್ರವಾಹದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೇಂದ್ರ ಸರ್ಕಾರವು ಆಯಾ ರಾಜ್ಯ ಸರ್ಕಾರಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲಿದ್ದು, ಸಂತ್ರಸ್ತರ ಸುರಕ್ಷತೆ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತೀಯ ಸಶಸ್ತ್ರ ಪಡೆಗಳ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸಮುದ್ರ ಪ್ರದಕ್ಷಿಣಿ ಎಂಬ ನೌಕಾಯಾನ ಸಾಹಸ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ 3 ಪಡೆಗಳ 9 ಮಹಿಳಾ ಸೇನಾಧಿಕಾರಿಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಸನ್ಮಾನಿಸಿದರು. ಐಎಎಸ್ವಿ ತ್ರಿವೇಣಿ ನೌಕೆಯ ಮೂಲಕ 314 ದಿನಗಳಲ್ಲಿ 4 ಮಹಾಸಾರಗಳ 25,500 ನಾಟಿಕಲ್ ಮೈಲಿ ದೂರ ಕ್ರಮಿಸಿದ ತಂಡದ ಸಾಧನೆಯನ್ನು ಅಭಿನಂದಿಸಿದ ಸಚಿವರು, ಇದು ದೇಶದ ನಾರಿಶಕ್ತಿ ಹಾಗೂ 3 ಪಡೆಗಳ ಒಗ್ಗಟ್ಟಿಗೆ ಹಿಡಿದ ಕೈಗನ್ನಡಿ ಎಂದರು. ತಂಡದ ದೃಢ ಸಂಕಲ್ಪ ಮತ್ತು ಪರಿಶ್ರಮ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಶ್ಲಾಘಿಸಿದರು. ಸಂವಾದದ ವೇಳೆ ಮಾತನಾಡಿದ ಸಚಿವರು, ದೈಹಿಕ ಸಾಮರ್ಥ್ಯ, ಮಾನಸಿಕ ಸದೃಢತೆ ಹಾಗೂ ನಾಯಕತ್ವದ ಗುಣಗಳು ಲಿಂಗಾಧಾರಿತವಲ್ಲ ಎಂಬುದನ್ನು ಈ ಯಾತ್ರೆ ಸಾಬೀತುಪಡಿಸಿದೆ ಎಂದು ಅಭಿಪ್ರಾಯಪಟ್ಟರು. ಬಿಹಾರದ ಬಂಕೀಪುರ, ಗುಜರಾತ್ನ ಮಂಜಲ್ಪುರ ಹಾಗೂ ಮಧ್ಯಪ್ರದೇಶದ ದತಿಯಾ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಇಂದು ನಡೆಯಿತು. ಸಂಜೆ 5 ಗಂಟೆಯವರೆಗಿನ ಚುನಾವಣಾ ಆಯೋಗದ ಮಾಹಿತಿಯ ಅನ್ವಯ ಬಿಹಾರದ ಬಂಕೀಪುರ ಕ್ಷೇತ್ರದಲ್ಲಿ ಶೇಕಡ 34%, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಶೇಕಡ 34%ಕ್ಕೂ ಹೆಚ್ಚು ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಶೇಕಡ 69%ಕ್ಕೂ ಹೆಚ್ಚು ಮತದಾನ ದಾಖಲಾಗಿದೆ. ಛತ್ತೀಸ್ಗಢದ ಪ್ರಮುಖ ಸಾಂಸ್ಕೃತಿಕ ಉತ್ಸವವಾದ ಬಸ್ತಾರ್ ಪಂಡುಮ್ 2026 ವಿಜೇತರು, ಸ್ಥಳೀಯ ಮುಖಂಡರು ಹಾಗೂ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನೊಳಗೊಂಡ ಛತ್ತೀಸ್ಗಢದ ಬಸ್ತಾರ್ ಮಂಡಲದ ನಿಯೋಗ ಇಂದು ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿತು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್ ಮತ್ತು ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶಿಸಿದ್ದಾರೆ. ಅರ್ಹತಾ ಸುತ್ತಿನಲ್ಲಿ ನೀರಜ್ ಚೋಪ್ರಾ 5ನೇ ಸ್ಥಾನ ಪಡೆದರೆ ರೋಹಿತ್ ಯಾದವ್ 9ನೇ ಹಾಗೂ ಯಶ್ವೀರ್ ಸಿಂಗ್ 10ನೇ ಸ್ಥಾನ ಪಡೆಯುವ ಮೂಲಕ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಮತ್ತೊಂದೆಡೆ ಪ್ಯಾರಾ ಅಥ್ಲೆಟಿಕ್ಸ್ನ ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಭಾರತದ ಐತಿಹಾಸಿಕ ಸಾಧನೆ ಮಾಡಿದೆ. ಭಾರತದ ದಿಲೀಪ್ ಮಹಾದು ಗಾವಿತ್ ಚಿನ್ನದ ಪದಕ ಗೆದ್ದರೆ ಮೊಹಮ್ಮದ್ ಬಾಸಿಲ್ ಮಾರ್ಸಿಂಗತ್ನ ಬೆಳ್ಳಿ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಮೊದಲ ಎರಡು ಸ್ಥಾನಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಈ ಚಿನ್ನದ ಪದಕದೊಂದಿಗೆ ಗ್ಲಾಸ್ಕೋ ಕೂಟದಲ್ಲಿ ಭಾರತದ ಚಿನ್ನದ ಪದಕಗಳ ಸಂಖ್ಯೆ ಮೂರಕ್ಕೇರಿದೆ. ಪ್ರಸ್ತುತ ಭಾರತ 3 ಚಿನ್ನ, 9 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 15 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗಾಯಕ್ವಾಡ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ 4 ಆಟಗಾರರು ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ, ದೇವಿಕಾ ಸಿಹಾಗ್, ತನ್ವಿ ಶರ್ಮಾ ಹಾಗೂ ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟರು. ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಹಾಗೂ ಉನ್ನತಿ ಹೂಡಾ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ತಾನ್ವಿ ಶರ್ಮಾ ಸುಪನಿಡಾ ಕಾಟೆಥಾಂಗ್ ವಿರುದ್ದ ಸೆಣಸಲಿದ್ದಾರೆ. ಇನ್ನು ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿಮೊಟೊ ವಿರುದ್ದ ಸೆಣಸಲಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುಲಭವಾಗಿ ಹಣ ಗಳಿಸಬಹುದಾದ ಹೂಡಿಕೆ ಯೋಜನೆಯನ್ನ ಪ್ರಚಾರ ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋ ನಕಲಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋವನ್ನು ಕೃತಕ ಬುದ್ದಿಮತ್ತೆಯಿಂದ ಬಳಸಿ ಸೃಷ್ಟಿಸಲಾಗಿದ್ದು ಇದು ಸಂಪೂರ್ಣ ನಕಲಿ ಎಂದು ತಿಳಿಸಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ಹೂಡಿಕೆ ಯೋಜನೆ ಅನುಮೋದಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಕಿತ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರಿಕೆ. ಸಮುದ್ರ ಪ್ರದಕ್ಷಿಣೆ ಸಾಹಸಯಾತ್ರೆ ಪೂರ್ಣಗೊಳಿಸಿದ ಮಹಿಳಾ ಸೇನಾಧಿಕಾರಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನ. ಕಾಮನ್ವೆಲ್ತ್ ಕ್ರೀಡಾಕೂಟ. ಪುರುಷರ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 4 ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಸಮಯ 7:45. ಚಿತ್ರಗೀತೆಗಳು, ಕ್ಷಮಿಸಿ, ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಹಮ್ ಆಪ್ಕೆ ಹೈಕೌನ್ ಚಿತ್ರದ ಗೀತೆ. ರವೀಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಮ್ ಲಕ್ಷ್ಮಣ್.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿ ಹಮ್ ಆಪ್ಕೆ ದಿಲ್ ಮೇ ರೆಹತೆ ಹೈ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲಿಕ್.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಶಂಕರ್ ಮಹಾದೇವನ್ ಮತ್ತು ಕವಿತಾ ಅವರ ಧ್ವನಿಯಲ್ಲಿ ಕೇಳಿ ಪುಕಾರ್ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಕೇಳಿದರೆ ತರಂಗಾಂತರ 102.1 ಒಮೆಗಾ ಹರ್ಟ್ಸನ್ನು ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೇಳಿ ಯಾರಾನ ಚಿತ್ರದ ಗೀತೆ. ರಾಣಿ ಮಲ್ಲಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನ್ನು ಮಲ್ಲಿಕ್.

ಸುಧಾಕರ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹೇಮೇಶ್ ರೇಷ್ಮಿಯಾ. ಹಮ್ರಾಸ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಗ್ನಿಕ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುಮಾರ್ ಸಾನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ವಿರಾಸತ್ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನ್ನು ಮಲ್ಲಿಕ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30 ಜಾನಪದ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜಾನಪದ ಸಂಗೀತದಲ್ಲಿ ಕೇಳಿ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ರಾಮಣ್ಣ ಮಾಸ್ಟರ್ ಗುರುಪಾದ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳನ್ನು.

ಆಹೋ ಕಮಲೋದ್ಭವನಾದ ನಾರದ ಗಾನವಿದ್ಯೆ ಶಾರದ ಕರಧೋಳು ವೀಣೆಯನ್ನು ನುಡಿಸುತ್ತ ಶಿವಮಂತ್ರವನ್ನು ಜಪಿಸುತ್ತ ಧಾವಲೋಕದಿಂದ ಬಂದಿರಿ. ಆ ಲೋಕಗಳಲ್ಲಿ ಏನೇನು ವರ್ತಮಾನ ಚೆನ್ನಾಗಿ ತಿಳಿಸಿರಿ, ಮನಃಾನಂದಗೊಳಿಸಿರಿ.

ರಮಣ ಸದ್ಗುಣಾಭರಣ ಬಿಲ್ಲು ಬಾಣಗಳನ್ನು ಧರಿಸದೆ ಮಂದಿ ಮಾರ್ಬಲಂ ಬಿಟ್ಟು ಹೋದರೆ ಒಳ್ಳೆಯದಲ್ಲ. ಎನ್ನ ಊರುಗಳನ್ನು ಬಿಟ್ಟು ಹೋದರೆ ಶ್ರೀ ಸಿದ್ದೇಶನ ಮೆತ್ತಲಾರನು ನನ್ನ ಬಿಟ್ಟು ಹೋಗದಿರು. ಜಾಣ ಪ್ರವೀಣ ಆಶೇ ರಮಣಿ, ನಾನು ರಜಿತಾಚಲಕ್ಕೆ ಹೋಗುವುದೇ ನಿಶ್ಚಯ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳಗರೆ ಗಮನಿಸಿ, ಪ್ರತಿ ತಿಂಗಳ 1ನೇ ಮತ್ತು 3ನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ 1ನೇ ಮತ್ತು 3ನೇ ಭಾನುವಾರ ಸಾಹಿತ್ಯ ಸಂಪುಟ.

0: ಇದುವರೆಗೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ

ಹೊಯ್ಸಳ ದೇವಾಲಯದ ಶಿಲ್ಪ ಸೌಂದರ್ಯಕ್ಕೆ ಮಣಿದ ರಾಷ್ಟ್ರಕವಿ ಕುವೆಂಪು ಅವರ ಮನಸ್ಸು ಹಾಡಿದ ಅಪೂರ್ವ ಸಾಲುಗಳು ಇವು. ಹೊಯ್ಸಳರ ಕಾಲದ ಶಿಲ್ಪ ಸಾಧನೆಯ ಅದ್ಭುತ ಕಲಾಕುಸುರಿಯ ಮಾದರಿಗಳಲ್ಲಿ ಬೇಲೂರು ಹಳೆಬೀಡಿನ ಶಿಲ್ಪ ಸೌಂದರ್ಯಕ್ಕೆ ಮನಸೋಲದವರು, ಅಲ್ಲಿನ ಶಿಲ್ಪ ಕಾವ್ಯಕ್ಕೆ ಬೆರಗುಗೊಳ್ಳದವರು ಇರಲು ಸಾಧ್ಯವೇ ಇಲ್ಲ. ಇಲ್ಲಿ ಕಲ್ಲನ್ನ ಮೇಣದಂತೆ ಕಡೆದು ನಿಲ್ಲಿಸಿರುವ ಶಿಲ್ಪಗಳ ಕುಶಲತೆಗೆ ಎಂಥವರಾದರೂ ನಮಿಸಲೇಬೇಕು. ಇಲ್ಲಿನ ಕಲ್ಲು ಕಲ್ಲಿನಲ್ಲೂ ಕಾವ್ಯವಿದೆ. ಪ್ರತಿ ನೋಟಕ್ಕೂ ಶಿಲ್ಪ ಸೌಂದರ್ಯ ಮನ ತುಂಬುತ್ತದೆ. ಇಲ್ಲಿನ ಶಿಲ್ಪ ಕಲಾ ವೈಭವಕ್ಕೆ ಮನದಣಿಯೇ ಮಣಿಯದವರು ವಿರಳಾತಿ ವಿರಳ. ಹೊಯ್ಸಳ ಶಾಸನಗಳಲ್ಲಿ ಬೇಲೂರು, ವೇಲಾಪುರ, ವೇಲೂರು ಎಂಬ ಹೆಸರುಗಳಿಂದ ಕರೆಸಿಕೊಂಡಿದ್ದ ಬೇಲೂರು ಪಟ್ಟಣವು ಯಗಚಿ ನದಿಯ ಎಡದಂಡೆಯ ಮೇಲಿದೆ. ಒಂದು ಕಾಲಕ್ಕೆ ಹೊಯ್ಸಳ ರಾಜಧಾನಿಯಾಗಿ ಮೆರೆದಿದ್ದ ಈ ಊರು ಪ್ರಸ್ತುತ ತನ್ನೊಳಗಿರುವ ಹೊಯ್ಸಳ ವಾಸ್ತುಶಿಲ್ಪಗಳಿಂದ ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಬೇಲೂರಿನ ಮುಖ್ಯ ಆಕರ್ಷಣೆ ಎಂದರೆ ಚನ್ನಕೇಶವ ದೇವಾಲಯ. ಇದು ಹೊಯ್ಸಳ ಶೈಲಿಯ ಸುಂದರ ಕಟ್ಟಡಗಳಲ್ಲಿ ಅದ್ವಿತೀಯವಾದುದು. ಚನ್ನಕೇಶವನ ನೆಲೆಯೂರಾಗಿ ಶಿಲ್ಪಕಲಾ ಸಗ್ಗವಾಗಿ ಮೆರೆಯುತ್ತಿರುವ ಬೇಲೂರಿನ ಚನ್ನಕೇಶವ ದೇವಸ್ಥಾನ ಸಮುಚ್ಚಯದಲ್ಲಿ ಕಪ್ಪೆಚೆನ್ನಿಗರಾಯ, ಸೌಮ್ಯನಾಯಕಿ, ರಂಗನಾಯಕಿ ದೇವಸ್ಥಾನ, ವೀರನಾರಾಯಣ ದೇವಸ್ಥಾನಗಳು ಇವೆ. ಆದರೂ ಮುಖ್ಯ ಆಕರ್ಷಣೆ ಚನ್ನಕೇಶವ

ಡಿ ವಿಜಿಯವರು ತಮ್ಮ ಅಂತಃಪುರ ಗೀತೆಗಳಲ್ಲಿ ಶಿಲಾಬಾಲಿಕೆಯರನ್ನ ಈಗ ಹೇಳಿದಂತೆ ಕೇಳುತ್ತಾರೆ. ತಮ್ಮ ಅಪ್ರತಿಮ ರೂಪ ಲಾವಣ್ಯಗಳಿಂದ ನೋಡುಗರ ಕಣ್ಮನ ಸೆಳೆಯುವ ಈ ಮದನಿಗೆಯರು ಚನ್ನಕೇಶವ ದೇವಾಲಯದ ಮುಖ್ಯ ಆಕರ್ಷಣೆಯಾಗಿವೆ. ಕಲಾ ನಿರ್ಮಾಣಗಳಲ್ಲಿ ಅಮೋಘವೂ ಬಹಳ ಸುಂದರವೂ ಆದ ಶಿಲಾಬಾಲಿಕೆಯರೆಂಬ ಅಭಿಧಾನದಿಂದ ಲೋಕಪ್ರಸಿದ್ಧವಾದ, ಕಲಾ ಇತಿಹಾಸಕಾರರಿಂದ ಅನುಪಮ ಕೃತಿಗಳೆಂದು ಹೊಗಳಿಸಿಕೊಂಡ ಸಾಲಭಂಜಿಕೆ ಅಥವಾ ಮದನಿಕೆಯರ ವಿಗ್ರಹಗಳು ಯಾವುದೇ ಕಾಲದ ಯಾವುದೇ ದೇಶದ ಶಿಲ್ಪಗಳ ಜೊತೆಯಲ್ಲಿಟ್ಟರೂ ಸ್ವಂತಿಕೆಯನ್ನ ಅಮರತ್ವವನ್ನ ಸಂಪಾದಿಸಿಕೊಳ್ಳಬಲ್ಲವು.

0: ಅವುಗಳಲ್ಲಿ ಮುಖ್ಯವಾದವು ದರ್ಪಣ ಸುಂದರಿ, ಶುಕಭಾಷಿಣಿ, ವಸಂತನ ನೃತ್ಯ, ಕೋತಿಯ ಕುಪಿತೆ. ದರ್ಪಣ ಸುಂದರಿ ಎಡಗೈಯಲ್ಲಿ ಕನ್ನಡಿ ಹಿಡಿದು ಬಲಗೈಯಲ್ಲಿ ಕುಂಕುಮವನ್ನ ಹಿಡಿದುಕೊಂಡು ಹಣೆಗೆ ಕುಂಕುಮವನ್ನಿಟ್ಟುಕೊಳ್ಳಲು ಕನ್ನಡಿಯಲ್ಲಿ ಮುಖವನ್ನ ನೋಡಿಕೊಳ್ಳುತ್ತಿದ್ದಾಳೆ. ಕಣ್ಣಿನ ದೃಷ್ಟಿಯು ಕನ್ನಡಿಯಲ್ಲಿ ನಾಟಿ ಹೋದಂತಿದೆ. ಕನ್ನಡಿಯು ನವೀನ ಮಾದರಿಯಾಗಿದ್ದು ಹಿಂಭಾಗದಲ್ಲಿ ಹಿಡಿಯೂ ಸುತ್ತಲೂ ಕಟ್ಟು ಉಳ್ಳದ್ದಾಗಿದೆ. ಮದನಿಕೆಯ ಆಭರಣಗಳು ಓಲೆ, ತುರುವು, ಕಾಲುಂಗುರ, ಕೈಯಲ್ಲಿ ಬಳೆ, ಕಾಲುಬಳೆ, ಕಂಠೀಹಾರ, ಸೊಂಟದ ಪಟ್ಟಿ, ತಲೆಯ ಹಿಂಬದಿಯಲ್ಲಿ ಸಿಂಬಿ ಮುಂತಾದವು. ಮದನಿಕೆಯ ಹಿಂಭಾಗದಲ್ಲಿ ಪುಷ್ಪಲತೆಯಿಂದ ಕೂಡಿದ ಪ್ರಭಾವಳಿಯು ಕಾಣಿಸುವುದು. ಈಕೆಯ ಬಲಭಾಗದಲ್ಲಿ ನಿಂತಿರುವ ಸಖಿಯು ಒಂದು ಕೋತಿ ಮರಿಯನ್ನ ಎತ್ತಿಕೊಂಡು ಅದಕ್ಕೆ ತಿನ್ನುವುದಕ್ಕೆ ದ್ರಾಕ್ಷಿ ಹಣ್ಣಿನ ಗೊಂಚಲನ್ನ ಕೊಡುತ್ತಿದ್ದಾಳೆ. ಇವುಗಳಲ್ಲದೆ ವೀರಾಯೋಚಿತೆ, ತ್ರಿಭಂಗಿ ನೃತ್ಯ, ಕಪಾಲ ಭೈರವಿ, ತಾಂಡವೇಶ್ವರಿ, ಗಾನಮಂಜರಿ ಮೊದಲಾದ 40 ಹೆಚ್ಚು ಸಾಲಭಂಜಿಕೆ ಶಿಲ್ಪಗಳು ನೋಡುಗರನ್ನ ಮಂತ್ರಮುಗ್ಧಗೊಳಿಸುತ್ತವೆ.
1: ದೇವಸ್ಥಾನವನ್ನ ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಎತ್ತರದ ಒಂದು ಕಂಬ ಕಾಣಿಸುತ್ತದೆ. ಈ ಕಂಬವನ್ನ ನಕ್ಷತ್ರಾಕಾರದ ಒಂದು ಜಗುಲಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಲಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದಾಗಿದೆ. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೇ ನಿಂತಿದೆ. ಜೊತೆಗೆ ವಾಯುವ್ಯ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಇಲ್ಲವೇ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಅದು ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಇಲ್ಲವೇ ಗ್ರಾವಿಟಿ ಪಿಲ್ಲರ್ ಎಂದು ಕರೆಯಲಾಗುತ್ತದೆ. ಅಂದಿನ ಕಾಲದ ಕುಶಲಕರ್ಮಿಗಳ ಕೌಶಲ್ಯಕ್ಕೆ ಇದೊಂದು ಶ್ರೇಷ್ಠ ಉದಾಹರಣೆಯಾಗಿದೆ.

ಸ್ವಸ್ತಿ ಶ್ರೀ ಪ್ರತಾಪ ಹೊಯ್ಸಳ ನರಸಿಂಹದೇವನ ಎಂದು ಆರಂಭವಾಗುವ ಶಾಸನವು ವಿಶ್ವಪ್ರಸಿದ್ಧ ಹೊಯ್ಸಳೇಶ್ವರ ದೇವಾಲಯವನ್ನು ವಿಷ್ಣುವರ್ಧನನ ಅಧಿಕಾರಿ ಕೇತುಮಲ್ಲ ಕಟ್ಟಿಸಿದನು ಎಂದು ತಿಳಿಸುತ್ತದೆ. ವಾಸ್ತವವಾಗಿ ಹಳೆಬೀಡು

0: ಹೊಯ್ಸಳ ದೇವಾಲಯಗಳ ಬೀಡೆಂದರೆ ತಪ್ಪಲ್ಲ. ಹೊಯ್ಸಳ ರಾಜಧಾನಿಯಾಗಿದ್ದ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ ಜೋಡಿ ದೇವಾಲಯ, ಅನತಿ ದೂರದಲ್ಲಿ ಕೇದಾರೇಶ್ವರ ದೇವಾಲಯ, ಊರಿನೊಳಗಿರುವ ವೀರಭದ್ರ ದೇವಾಲಯ, ಪ್ರವಾಸಿ ಮಂದಿರಕ್ಕೆ ಸಮೀಪವಾಗಿರುವ ನಗರೇಶ್ವರ, ಪಂಚಲಿಂಗೇಶ್ವರ ದೇವಾಲಯಗಳ ಗುಡ್ಡಗಳಿವೆ. ಹೊಯ್ಸಳೇಶ್ವರ ದೇವಾಲಯದ ದಕ್ಷಿಣಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದೇ ಆವರಣದಲ್ಲಿ ಮೂರು ಬಸದಿಗಳು ಇವೆ. ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನೂ ತನ್ನದಾಗಿಸಿಕೊಂಡಿವೆ. ಈ ಶೈಲಿಯನ್ನ ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತ್ತಿಯನ್ನ ಒಳಗೊಂಡಿರುತ್ತವೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿದ್ದಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವಿನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವೇ ಇಲ್ಲ.
1: ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಈ ದೇಗುಲಗಳ ಮುಂದೆ ಕಲ್ಲಿನಲ್ಲಿ ಪ್ರತಿಬಿಂಬ ಕಾಣಿಸುವಷ್ಟು ನುಣುಪಾದ ಕಲ್ಲಿನ ಬೃಹದಾಕಾರದ ಒಂದೊಂದು ನಂದಿಯ ವಿಗ್ರಹಗಳಿವೆ. ಗಾತ್ರದಲ್ಲಿ, ಶಿಲ್ಪಗಳ ಸಂಖ್ಯೆಯಲ್ಲಿ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಚನ್ನಕೇಶವ ದೇವಾಲಯಕ್ಕಿಂತ ದೊಡ್ಡದಾಗಿದೆ. ಚನ್ನಕೇಶವ ದೇವಾಲಯ ಒಳಾಂಗಣದ ಸೌಂದರ್ಯದಿಂದ ಪ್ರಸಿದ್ಧವಾಗಿದ್ದರೆ, ಹೊಯ್ಸಳೇಶ್ವರ ದೇವಾಲಯ ಹೊರಗಡೆಯ ಮೇಲಿನ ಕೆತ್ತನೆಗಳಿಂದ ವಿಶ್ವಪ್ರಸಿದ್ಧಿಯಾಗಿದೆ. ಇಡೀ ದೇವಾಲಯದಲ್ಲಿ ಕೆಳಗೆ ಆನೆ, ಆನಂತರ ಸಿಂಹ, ಅದರ ಮೇಲೆ ಹೂಮಾಲೆ, ಅದರ ಮೇಲೆ ಕುದುರೆ, ಮಕರ, ಹೀಗೆ ವಿವಿಧ ಗುಣಗಳ ಸಂಕೇತಗಳ 11 ಪದರ ಕೆತ್ತನೆಗಳಿವೆ. ಅದರ ಮೇಲೆ ಪುರಾಣಗಳ ವಿವಿಧ ಪ್ರಸಂಗಗಳನ್ನು, ದೇವದೇವಿಯರ ವಿವಿಧ ಭಂಗಿಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಬಾಳೆಗಿಡಗಳ ಮರೆಯಿಂದ ವಾಲಿಗೆ ಬಾಣ ಹೂಡುವ ಶ್ರೀರಾಮಚಂದ್ರ, ರುದ್ರ ಭಯಂಕರ ಈಶ್ವರ, ನರ್ತನ ಭಂಗಿಯಲ್ಲಿರುವ ಶ್ರೀಲಕ್ಷ್ಮಿ, ಬ್ರಹ್ಮ, ವಿಷ್ಣು, ಮಹೇಶ್ವರರ ಬೃಹತ್ ಕೆತ್ತನೆ, ಉಗ್ರ ನರಸಿಂಹ, ಪದ್ಮವ್ಯೂಹ ಪ್ರವೇಶಿಸುತ್ತಿರುವ ಅಭಿಮನ್ಯು, ಶಿವನ ಕೈಯಲ್ಲಿ ನೇವರಿಸಿಕೊಳ್ಳುತ್ತಿರುವ ನಂದಿ, ಇವುಗಳ ಸೌಂದರ್ಯವನ್ನ ಶಬ್ದದಲ್ಲಿ ಕಟ್ಟಿಕೊಡಲಾಗುವುದಿಲ್ಲ.
0: ದೇವಾಲಯದ ಆಧಾರವೇ ಕಂಬಗಳು. ಹೊಯ್ಸಳರು ಕಂಬಗಳನ್ನು ಕೇವಲ ಆಧಾರಕ್ಕಾಗಿ ಮಾತ್ರ ಬಳಸದೆ ಅವುಗಳಲ್ಲೂ ಸುಂದರ ಕೆತ್ತನೆಯನ್ನ ತೋರಿಸಿದ್ದಾರೆ. ಕೆಲವು ಕಂಬಗಳು ಕನ್ನಡಿಯಷ್ಟು ಹೊಳಪಿನಿಂದ ಕೂಡಿದ್ದರೆ ಇನ್ನೂ ಕೆಲವು ಕುಸರಿ ಕೆತ್ತನೆಯಿಂದ ಮನಸೂರೆಗೊಳ್ಳುತ್ತವೆ. ಕಂಬಗಳನ್ನು ಇಂಟರ್ಲಾಕ್ ಮಾದರಿಯಲ್ಲಿ ಜೋಡಿಸಲಾಗಿದ್ದು ಕುಸಿದು ಬೀಳುವ ಪ್ರಮೇಯವೇ ಬರುವುದಿಲ್ಲ. ಕಂಬಗಳು ಸಾಮಾನ್ಯವಾಗಿ 5 ಕಲ್ಲಿನಿಂದ ಮಾಡಲ್ಪಟ್ಟಿದ್ದು, ತಳಭಾಗದಿಂದ ಕ್ರಮವಾಗಿ ಪೀಠ, ಕಂಬ, ಕುಂಭ, ಕಟಿ ಮತ್ತು ಭಾರವಾಹಕ ಎಂದು ವಿಂಗಡಿಸಲಾಗಿದೆ.
1: ಎತ್ತರದಲ್ಲಿರುವ ಗೋಡೆಗಳ ಸಾಲನ್ನ ದೊಡ್ಡ ವಿಗ್ರಹಗಳಿಂದ ಅಲಂಕರಿಸಲಾಗಿದೆ. ಪಟ್ಟಿಕೆಯ ಕೊನೆಯ ಸಾಲಿನಲ್ಲಿ ಕಾಮಸೂತ್ರದ ವಿವಿಧ ಚಿತ್ರಗಳನ್ನು ತೋರಿಸಲಾಗಿದೆ. ಗೋಡೆಗಳನ್ನು ರಚಿಸುವುದರ ಬದಲು ಆ ಸ್ಥಳಗಳಲ್ಲಿ ಕಿಟಕಿಗಳನ್ನು, ಅಂದರೆ ಜಾಲಾಂಧ್ರಗಳನ್ನು ನಿರ್ಮಿಸಲಾಗಿದೆ. ಗಾಳಿ ಬೆಳಕಿನ ವೈಜ್ಞಾನಿಕ ವ್ಯವಸ್ಥೆಗೆ ಇದೊಂದು ಒಳ್ಳೆಯ ನಿದರ್ಶನ. ದೇವಾಲಯದ ನಕ್ಷತ್ರಾಕಾರದ ರಚನೆ ಮತ್ತು ಗೋಡೆಯ ಮೇಲಿನ ಅಲಂಕಾರ ದೇವಾಲಯದ ಅಂದವನ್ನು ಹೆಚ್ಚಿಸಿ ಶಿಲ್ಪ ಸೌಂದರ್ಯವನ್ನು ಎತ್ತಿ ತೋರಿಸುತ್ತದೆ. ಶ್ರೀಗಂಧ ಮತ್ತು ದಂತದ ಕೆತ್ತನೆಗಾರರ ನೈಗಾರಿಕೆಯನ್ನು, ಚಿನ್ನದ ಕೆಲಸಗಾರರ ಸೂಕ್ಷ್ಮ ಕುಸರಿ ಕೆಲಸದ ಕೌಶಲ್ಯವನ್ನು, ಹಾಗೆ ಚಿತ್ರಗಾರರ ಭಾವನಿರೂಪಣಾ ಚಾತುರ್ಯವನ್ನು ತಮ್ಮ ಕಟ್ಟಡಗಳಲ್ಲಿ ಪ್ರತಿಬಿಂಬಿಸಿದ್ದಾರೆ.
0: ಅದರಲ್ಲೂ ಡಾಕ್ಟರ್ ಫರ್ಗ್ಯೂಸನ್ನನು ಭಾರತದಲ್ಲಿರುವ 100 ಗುಡಿಗುಂಡಾರಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆ ಕೆಲಸದಲ್ಲಿ ಒಂದನ್ನ ಮೀರಿಸುವ ಮತ್ತೊಂದು ಗುಡಿಯುಂಟು. ಆದರೆ ಅವೆಲ್ಲವುಗಳಲ್ಲಿ ಬೇಲೂರು ಮತ್ತು ಹಳೆಬೀಡುಗಳಲ್ಲಿನ ಗುಡಿಗಳೇ ಅತ್ಯಂತ ಶ್ರೇಷ್ಠವಾದವುಗಳು. ಎಲ್ಲಿ ನೋಡಿದರೂ ಸುಂದರವಾದ ಶಿಲ್ಪಕಲೆಯ ಸುಗ್ಗಿಯೇ ದೃಷ್ಟಿಗೋಚರವಾಗುತ್ತದೆ ಎಂದು ಮನದುಂಬಿ ನುಡಿದಿದ್ದಾರೆ.
1: ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಇತಿಹಾಸವನ್ನು ನೋಡಿದರೆ, ತನ್ನ ಉನ್ನತ ಶಿಖರವನ್ನು ತಲುಪಿದ ಪ್ರತಿಯೊಂದು ನಾಗರಿಕತೆಗಳು ಶಿಲ್ಪಕಲೆಯಲ್ಲಿ ತನ್ನ ಪ್ರಾವೀಣ್ಯವನ್ನು ತೋರಿಸಿರುವುದು ಕಂಡುಬರುತ್ತದೆ. ಮಿಕ್ಕ ಕಲೆಗಳ ಕುರುಹುಗಳು ಕಾಲನ ಹೊಡೆತದಿಂದ ಅಲ್ಪಾವಧಿಯಲ್ಲಿ ಅಳಿಸಿ ಹೋಗುವಂತೆ ಶಿಲ್ಪಕಲೆಯ ಪರಿಣಾಮಗಳು ಬೇಗನೆ ಅಳಿಸಿ ಹೋಗುವುದಿಲ್ಲ. ಆದ್ದರಿಂದ ಶಿಲ್ಪಕಲೆಯು ಇತಿಹಾಸಕ್ಕೆ ಪ್ರಧಾನವಾದ ಅಂಗವಾಗಿದೆ. ಇಂತಹ ವಾಸ್ತುಶಿಲ್ಪದ ದೃಷ್ಟಿಯಿಂದ ಸುಮಾರು 350 ವರ್ಷಗಳ ಕಾಲ ವೈಭವದಿಂದ ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳಿದ ಹೊಯ್ಸಳರು ನಮಗೆ ಅವರ ಶಿಲ್ಪಕಲೆಯ ಮೂಲಕ ಶ್ರೇಷ್ಠ ಸಂಸ್ಕೃತಿಯ ನಿರ್ಮಾಪಕರಾಗಿ ಇಂದಿಗೂ ತಮ್ಮ ಹೆಸರನ್ನ ಚಿರಸ್ಥಾಯಿಯಾಗಿಸಿದ್ದಾರೆ.
2: ಭಾರತೀಯ ಪುರಾತತ್ವ ಸರ್ವೇಕ್ಷಣ ಬೆಂಗಳೂರು ವಲಯ ಒಟ್ಟು 127 ಸ್ಮಾರಕಗಳನ್ನ ಈ 18 ಜಿಲ್ಲೆಯಲ್ಲಿ ಸಂರಕ್ಷಣೆ ಮಾಡುತ್ತೆ. ಅದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಇರತಕ್ಕಂತಹ ಬೇಲೂರು ಅಳಿಬಿಡೆ ದೇವಸ್ಥಾನಗಳು ಮತ್ತು ಶ್ರವಣಬೆಳಗೊಳದಲ್ಲಿ ಇರತಕ್ಕಂತಹ ಗೊಮ್ಮಟೇಶ್ವರ ವಿಗ್ರಹಗಳು ಅತ್ಯಂತ ಪ್ರಮುಖವಾಗಿದೆ. ಈ ಭಾರತೀಯ ಪುರಾತತ್ವ ಸರ್ವೇಕ್ಷಣ ತನ್ನದೇ ಆದಂತಹ ಪ್ರಮುಖ ವಿಭಾಗಗಳನ್ನು ಹೊಂದಿದ್ದು ನುರಿತ ಕನ್ಸರ್ವೇಷನ್ ಅಸಿಸ್ಟೆಂಟ್ಗಳು ಪುರಾತತ್ವ ಶಾಸ್ತ್ರಜ್ಞರ ನಿರ್ದೇಶನದಂತೆ ಸ್ಮಾರಕಗಳ ಕೆಲಸಗಳನ್ನು ನೋಡಿಕೊಳ್ತಾರೆ. ಅದರಲ್ಲಿ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವು ಒಂದಾಗಿದೆ. ಈ ಚೆನ್ನಕೇಶವ ದೇವಾಲಯವನ್ನು ಹಾಗೂ ದೇವಾಲಯ ಗೋಪುರ ಮತ್ತು ದೇವಾಲಯದ ಆವರಣದಲ್ಲಿರುವಂತಹ ವೀರನಾರಾಯಣ, ಅಂದಾರಮ್ಮ ಹಾಗೂ ಇತರೆ ದೇವಸ್ಥಾನಗಳನ್ನು ಹಾಗೂ ಪುಷ್ಕರಣಿಯನ್ನು ನೋಡಿಕೊಳ್ಳುತ್ತೆ. ಮತ್ತು ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯದ ಸಂರಕ್ಷಣೆ ಕಾರ್ಯವನ್ನು ಕೂಡ ಅದರ ಸುತ್ತಮುತ್ತಲಿನ ಪರಿಸರದ ಸಂರಕ್ಷಣೆ ಕಾರ್ಯವನ್ನು ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ನೋಡಿಕೊಳ್ಳುತ್ತೆ. ವಿಶೇಷವಾಗಿ ಸ್ಮಾರಕಗಳ ಒಂದು ಸೌಂದರ್ಯತೆಯನ್ನು ಹೆಚ್ಚಿಸುವ ಸಲುವಾಗಿ ಸ್ಮಾರಕದ ಸುತ್ತಲೂ ನಾವು ಗಾರ್ಡನ್ಗಳನ್ನ ಮಾಡಿದ್ದೇವೆ. ಗಾರ್ಡನ್ಗಳನ್ನ ನೋಡ್ಕೊಳ್ಳಿಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತಕ್ಕಂತ ಒಂದು ವಿಭಾಗ ನಮ್ಮ ಸರ್ಕಲ್ ನಲ್ಲಿದೆ. ಅದಕ್ಕೆ ನುರಿತ ಹಾರ್ಟಿಕಲ್ಚರಿಸ್ಟ್ಗಳು ಕೂಡ ಆ ಕೆಲಸವನ್ನು ನೋಡ್ಕೊಳ್ತಾರೆ.
0: ಅನುಪಮ ರೂಪನೆ, ಸ್ಮರಣ್ಣು ದಗ್ರನೆ, ನಿರ್ಜಿತ ಚಕ್ರಿ ಮತ್ತು ಧಾರಣೆ, ನೆರೆಗೆಲ್ದುಂ ಇತ್ತನ್ ಅಖಿಲೋರ್ವಿಯನ್, ಅತ್ಯಭಿಮಾನಿಯೇ ಬಾಹುಬಲೀಶನ್, ಇದೇನು ದಾತ್ತನು ಎಂದು ಬೊಪ್ಪಣ್ಣ ಕವಿಯಿಂದ ವರ್ಣಿತವಾಗಿರುವ ಗೊಮ್ಮಟೇಶ್ವರ ವಿಗ್ರಹ ನಾವು ಐತಿಹಾಸಿಕ ಪಟ್ಟಣ ಶ್ರವಣಬೆಳಗೊಳವನ್ನು ತಲುಪುವ ಮುನ್ನವೇ ಸುಮಾರು 5-6 ಕಿಲೋಮೀಟರ್ ದೂರದಿಂದಲೇ ಭವ್ಯ ದರ್ಶನವನ್ನು ನೀಡುತ್ತದೆ. ವಿಶ್ವದ ಅತಿ ಎತ್ತರವಾದ ಏಕಶಿಲಾ ವಿಗ್ರಹ, 1.5 ಸಹಸ್ರಮಾನ ಕಾಲದ ಅವಿಚ್ಛಿನ್ನ ಜೈನ ಇತಿಹಾಸ, ಮತ್ತೆಲ್ಲೂ ಕಾಣಸಿಗದಷ್ಟು ಸಂಖ್ಯೆಯ ದಿಗಂಬರ ಜೈನ ದೇವಾಲಯಗಳಲ್ಲದೆ ಅಧಿಕ ಸಂಖ್ಯೆಯ ಸ್ಮಾರಕ ಸ್ತಂಭಗಳು ಇಲ್ಲಿ ಸಾಂದ್ರಗೊಂಡಿದ್ದು, ಶ್ರವಣಬೆಳಗೊಳವು ಕರ್ನಾಟಕವಷ್ಟೇ ಅಲ್ಲದೆ ದೇಶದ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣವಾಗಿದೆ.
1: ಗೊಮ್ಮಟೇಶ್ವರ ವಿಗ್ರಹದ ಅದ್ವಿತೀಯ ಸೌಂದರ್ಯ, ಶಿಲ್ಪ ಸಾಹಸ, ಭವ್ಯತೆ, ಪಾವಿತ್ರ್ಯ, ಭೀತರಾಗತೆಯನ್ನ ಪಾಶ್ಚಾತ್ಯ ಹಾಗೂ ಪೌರಾತ್ಯ ಪ್ರವಾಸಿಗರು, ವಿದ್ವಾಂಸರು, ಲೇಖಕರು, ಕವಿಗಳು ಮುಕ್ತ ಕಂಠದಿಂದ ಬಣ್ಣಿಸಿದ್ದಾರೆ. 58 ಅಡಿ ಎತ್ತರವುಳ್ಳ ಈ ಬೃಹನ್ ಮೂರ್ತಿಯಲ್ಲಿ ಶಿಲ್ಪಿ ಬಾಹುಬಲಿಯ ರೂಪ, ಗುಣ ಸ್ವಭಾವಗಳನ್ನು ಸಹಜವೆಂಬಂತೆ ಹೊಮ್ಮಿಸಿದ್ದಾನೆ. ಇಷ್ಟು ಉನ್ನತವಾದ ಮೂರ್ತಿಯಲ್ಲಿ ಇಂಥ ಸೌಂದರ್ಯವು, ಇಂಥ ಅತಿಶಯವು ಮೇಳೈಸಿರುವುದನ್ನು ಬೇರೆಡೆಗೆ ಕಾಣುವುದು ಅಸಾಧ್ಯವೆಂದು ಬೊಪ್ಪಣ ಕವಿ ಹಾಡಿ ಹೊಗಳಿದ್ದಾನೆ.
0: ಗೊಮ್ಮಟೇಶ್ವರ ವಿಗ್ರಹ ವಿಷಯವಾಗಿ ಹಲವು ಕಥೆಗಳು ಪ್ರಚಲಿತದಲ್ಲಿವೆ. ಪ್ರತಿಮೆಯ ಮೇಲೆ ದೊರೆಯುವ ಶಿಲಾಲೇಖನದಿಂದ ಚಾವುಂಡರಾಯ ಇದನ್ನು ಮಾಡಿಸಿದನು ಎಂದು ತಿಳಿದು ಬರುತ್ತದೆ. ಕನ್ನಡದ ಆದಿಕವಿ ಪಂಪನ ಆದಿಪುರಾಣ ಕಾವ್ಯದಲ್ಲಿ ಪ್ರಕಟಗೊಂಡ ಬಾಹುಬಲಿಯ ಅಪೂರ್ವವಾದ ಪಾತ್ರ ಚಿತ್ರಣವು ಇಂತಹ ಒಂದು ಧೀಮಂತ ಶಿಲ್ಪಕಲೆಗೆ ಕಾರಣವಾಗಿರಬಹುದೆಂದು ಊಹಿಸಬಹುದು.
1: ಪ್ರತಿ 12 ವರ್ಷಗಳಿಗೆ ಒಮ್ಮೆ ಮಹಾಮಸ್ತಕಾಭಿಷೇಕಗಳು ನಡೆಯುತ್ತಾ ಬಂದಿವೆ. ಈ ಸಮಯದಲ್ಲಿ ಭಾರತದ ಎಲ್ಲ ಭಾಗಗಳಿಂದ ವಿಶೇಷವಾಗಿ ಜೈನ ಯಾತ್ರಿಕರು ಜೈನರಿಗೆ ದಕ್ಷಿಣ ಕಾಶಿಯಂತಿರುವ ಶ್ರವಣಬೆಳಗೊಳಕ್ಕೆ ಬರುತ್ತಾರೆ.
0: ಚಾವುಂಡರಾಯನಿಗೂ ಗುಳ್ಳಕಾಯಜ್ಜಿಗೂ ಸಂಬಂಧಪಟ್ಟಂಥ ಒಂದು ಕಥೆ ಸುಮಾರು 16ನೇ ಶತಮಾನದ ಈಚಿನ ಕೃತಿಗಳಲ್ಲಿ ದೊರೆಯುತ್ತದೆ. ಚಾವುಂಡರಾಯ ಬಾಹುಬಲಿಯ ಬೃಹತ್ ಶಿಲಾಪ್ರತಿಮೆಯನ್ನ ಮಾಡಿಸಿ ಅದಕ್ಕೆ ಮಸ್ತಕಾಭಿಷೇಕ ಮಾಡಲು ಸಕಲ ಸನ್ನಾಹಗೈದು ಕ್ಷೀರಾಭಿಷೇಕವನ್ನ ಪ್ರಾರಂಭಿಸಿದಾಗ ಮೂರ್ತಿಯ ಮಸ್ತಕದ ಮೇಲೆ ಕೊಡಗಟ್ಟಲೆ ಸುರಿದ ಹಾಲು ತೊಡೆಯ ಕೆಳಗೆ ಇಳಿಯಲಿಲ್ಲವಂತೆ. ಆಗ ಖಿನ್ನ ಮನಸ್ಕನಾದ ಚಾವುಂಡರಾಯ ಇದಕ್ಕೆ ಕಾರಣವೇನೆಂದು ತನ್ನ ಗುರುವನ್ನ ಕೇಳಲು, ಆ ಗುರುವಿನ ಆದೇಶದ ಮೇರೆಗೆ ಮುದುಕಿಯೊಬ್ಬಳು ಗುಳ್ಳದಲ್ಲಿ ತಂದ ಹಾಲನ್ನು ಅಭಿಷೇಕ ಮಾಡಿದಾಗ ಆ ಅಲ್ಪ ಪ್ರಮಾಣದ ಗುಳ್ಳದ ಹಾಲು ಮಸ್ತಕದಿಂದ ಧಾರಾಕಾರವಾಗಿ ಹರಿದು ಮೂರ್ತಿಯ ಪೂರ್ಣ ಮೈ ತೋಯಿಸಿ ಬೆಟ್ಟದಲ್ಲಿ ದಟ್ಟವಾದ ಹಾಲಿನ ತ್ವರೆಯಾಗಿ ಹರಿಯಿತಂತೆ. ಆ ಕಾರಣದಿಂದ ಆ ಮುದುಕಿ ಗುಳ್ಳಕಾಯಜ್ಜಿ ಎಂದು ಅಂದಿನಿಂದ ಹೆಸರು ಪಡೆದಳಂತೆ. ಅದೇ ಕಾರಣದಿಂದ ಈ ಸ್ಥಳಕ್ಕೆ ಬೆಳ್ಗುಳ ಎಂಬ ಹೆಸರಾಯಿತು ಎಂಬ ಪ್ರತೀತಿ ಇದೆ. ವಾಸ್ತವವಾಗಿ ಈ ಊರಿನ ಚರಿತ್ರೆ ಆರಂಭವಾಗುವುದು 2300 ವರ್ಷಗಳಿಗಿಂತಲೂ ಹಿಂದಿನಿಂದ. ಉತ್ತರ ಭಾರತದಲ್ಲಿ 12 ವರ್ಷಗಳ ಬರ ಕಾಣಿಸಿಕೊಂಡಾಗ ಜೈನ ಮುನಿ ಭದ್ರಬಾಹು ಭಟಾರರು ಮೌರ್ಯ ಸಾಮ್ರಾಟ ಚಂದ್ರಗುಪ್ತ ಮೌರ್ಯನ ನೇತೃತ್ವದಲ್ಲಿ ತನ್ನ ಹಲವಾರು ಶಿಷ್ಯರೊಂದಿಗೆ ದಕ್ಷಿಣಕ್ಕೆ ಪ್ರಯಾಣ ಮಾಡಿ ಶಾಂತ ಮತ್ತು ಸುಂದರ ತಾಣವಾದ ಶ್ರವಣಬೆಳಗೊಳದಲ್ಲಿ ನೆಲೆ ನಿಲ್ಲುವುದರೊಂದಿಗೆ ಇಲ್ಲಿನ ಇತಿಹಾಸ ಆರಂಭವಾಗುತ್ತದೆ. ಅಷ್ಟೇ ಅಲ್ಲದೆ ದಕ್ಷಿಣದ ದ್ರಾವಿಡ ಭಾಷೆಗಳು ತಮ್ಮ ಲಿಪಿಯನ್ನ ರೂಪಿಸಿಕೊಳ್ಳುವ ಸಂದರ್ಭ ಸೃಷ್ಟಿಯಾಗಿದ್ದೂ ಕೂಡ ಈ ಮಹತ್ತರ ಘಟನೆಯಿಂದಲೇ ಎಂಬುದನ್ನು ನಾವು ಸ್ಮರಿಸಬಹುದು. 7ನೇ ಶತಮಾನದಿಂದ ಆರಂಭವಾಗುವ ಇಲ್ಲಿನ ಬಹುತೇಕ ಕನ್ನಡ ಶಾಸನಗಳಲ್ಲಿ ಈ ಊರನ್ನ ವೇಳ್ಗೊಳ ಬೆಳ್ಗೊಳ ಎಂದೇ ಕರೆಯಲಾಗಿದೆ. ಶ್ರವಣ ಎಂದರೆ ಜೈನ ಋಷಿ, ಆದ್ದರಿಂದ ಇದು ಕಾಲಾನಂತರ ಶ್ರವಣ ಬೆಳ್ಗೊಳ ಎಂಬ ಹೆಸರನ್ನ ಪಡೆದಿದೆ. ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಕನ್ನಡ ಭಾಷೆ ಸಾಹಿತ್ಯದೊಂದಿಗೆ ಅನುಜಾನವಾಗಿ ಬೆಳೆದು ಬಂದಿರುವ ಇಲ್ಲಿನ ಚರಿತ್ರೆ, ಧಾರ್ಮಿಕತೆ, ವಾಸ್ತುಶಿಲ್ಪ, ಸ್ಮಾರಕಗಳು ಸಾವಿರಾರು ವರ್ಷಗಳ ಕನ್ನಡ ಸಾಹಿತ್ಯದ ಸಾತತ್ಯಕ್ಕೆ ಸಾಕ್ಷಿಗಳಾಗಿವೆ. ಬಾಹುಬಲಿಯ ಪ್ರತಿಮೆ ಇರುವ ವಿಂಧ್ಯಗಿರಿಯು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾದರೂ ಚಿಕ್ಕ ಬೆಟ್ಟವು ಮುಂಚಿನಿಂದಲೂ ಜೈನ ಧರ್ಮೀಯರ ಪ್ರಮುಖ ತೀರ್ಥಕ್ಷೇತ್ರವಾಗಿ ಬೆಳೆದು ಬಂದಿದೆ.
1: ಶ್ರವಣಬೆಳಗೊಳ ವಿಂಧ್ಯಗಿರಿ ಹಾಗೂ ಚಂದ್ರಗಿರಿ ಬೆಟ್ಟಗಳ ನಡುವೆ ಮೈಚೆಲ್ಲಿ ಹರಡಿರುವ ಸರೋವರದ ಸುತ್ತ ರೂಪುಗೊಂಡಿದೆ. ಗಾತ್ರದ ಕಾರಣದಿಂದ ವಿಂಧ್ಯಗಿರಿಯನ್ನ ದೊಡ್ಡ ಬೆಟ್ಟವೆಂದು, ಚಂದ್ರಗಿರಿಯನ್ನ ಚಿಕ್ಕ ಬೆಟ್ಟವೆಂದು ಕರೆಯುತ್ತಾರೆ. ಚಿಕ್ಕಬೆಟ್ಟದಲ್ಲಿ ಅನೇಕ ಪ್ರಾಚೀನ ಬಸದಿಗಳನ್ನು ಮತ್ತು ಶಾಸನಗಳನ್ನು ಕಾಣಬಹುದಾಗಿದೆ. ಇಲ್ಲಿನ ಬಸದಿಗಳೆಲ್ಲ ಒಂದು ಗೋಡೆಯ ಆವರಣದೊಳಗಿವೆ. ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾದ ಈ ಬಸದಿಗಳಲ್ಲಿ ಸಾಮಾನ್ಯವಾಗಿ ಗರ್ಭಗೃಹ, ಸುಖನಾಸಿ, ನವರಂಗಗಳು ಕಂಡುಬರುತ್ತವೆ. ಇಲ್ಲಿನ ಬಸದಿಗಳಲ್ಲೆಲ್ಲ ಅತ್ಯಂತ ಹಿರಿದಾದದ್ದು ಚಂದ್ರಗುಪ್ತ ಬಸದಿ. ಒಂದರ ಪಕ್ಕದಲ್ಲಿ ಒಂದರಂತೆ ಮೂರು ಗುಡಿಗಳು, ಅದರ ಮುಂದೆ ಇಕ್ಕಟ್ಟಾದ ಕೈಸಾಲೆ, ಮಧ್ಯದ ಗುಡಿಯಲ್ಲಿ ಪಾರ್ಶ್ವನಾಥನ ಹಾಗೂ ಇತರ ಎರಡು ಗುಡಿಗಳಲ್ಲಿ ಪದ್ಮಾವತಿ ಮತ್ತು ಕೂಷ್ಮಾಂಡಿನಿಯರ ವಿಗ್ರಹಗಳಿವೆ. ಕಾಲಾನಂತರ ಬಹುಶಃ 12ನೇ ಶತಮಾನದಲ್ಲಿ ಇದರ ಮುಂದೆ ಒಂದು ದ್ವಾರವನ್ನು ಸೇರಿಸಲಾಗಿದೆ. ಈ ಬಸದಿಯನ್ನ ಚಂದ್ರಗುಪ್ತ ಮೌರ್ಯ ಕಟ್ಟಿಸಿದನೆಂಬ ಪ್ರತೀತಿ ಇರುವುದರಿಂದ ಇದಕ್ಕೆ ಚಂದ್ರಗುಪ್ತ ಬಸದಿ ಎಂಬ ಹೆಸರು ಬಂದಂತೆ ಕಾಣುತ್ತದೆ. ಇಲ್ಲಿನ ಬಸದಿಗಳಲ್ಲಿ ಕತ್ತಲೆ ಬಸದಿ ಹಿರಿಯದು. ಗರ್ಭಗೃಹ, ಪ್ರದಕ್ಷಿಣಾ ಪಥ, ತೆರೆದ ಸುಖನಾಸಿಗೆ ಹೊಂದಿಕೊಂಡ ನವರಂಗ, ಮುಂದೆ ಮುಖಮಂಟಪ, ಅದರ ಮುಂದೆ ಒಂದು ಕೈಸಾಲೆ ಇದೆ. ಈ ಬಸದಿಯ ಕೈಸಾಲೆಯಲ್ಲಿ ಪದ್ಮಾವತಿ ವಿಗ್ರಹ ಇರುವುದರಿಂದ ಇದನ್ನ ಪದ್ಮಾವತಿ ಬಸದಿ ಎಂದು ಕರೆಯಲಾಗಿದೆ. ಆದರೆ ಬಸದಿಯ ಒಳಗಿನ ವಿಗ್ರಹ ಆದಿನಾಥನದು. ಈ ತೀರ್ಥಂಕರನ 6 ಅಡಿ ಎತ್ತರದ ಕುಳಿತ ಭಂಗಿಯಲ್ಲಿರುವ ಪ್ರತಿಮೆಯನ್ನ ಇಲ್ಲಿ ಕಾಣಬಹುದಾಗಿದೆ.
0: ಇಲ್ಲಿನ ಇನ್ನೊಂದು ಗಮನಾರ್ಹ ಬಸದಿ ಚಾವುಂಡರಾಯನ ಬಸದಿ. ವಾಸ್ತುಶೈಲಿ ಹಾಗೂ ಕಲಾಕೌಶಲ್ಯದ ದೃಷ್ಟಿಯಿಂದ ಇದೊಂದು ಸುಂದರವಾದ ಬಸದಿಯಾಗಿದೆ. ಒಟ್ಟಾರೆ ಹೆಚ್ಚು ಶಾಸನಗಳು, ಬಸದಿಗಳು ಮತ್ತು ನಿಸಿದಿ ಕಲ್ಲುಗಳು ಇರುವುದು ಚಂದ್ರಗಿರಿಯಲ್ಲಾದರೂ ಬಾಹುಬಲಿ ವಿಗ್ರಹದ ಕಾರಣಕ್ಕೆ ಕಣಶಿಲೆಯ ಅಖಂಡ ಬಾಹುಬಲಿ ವಿಗ್ರಹ ತನ್ನ ವಿರಕ್ತ ರೂಪದಿಂದಲೇ ಎಲ್ಲರನ್ನೂ ಆಕರ್ಷಿಸುತ್ತಿದೆ.
2: ಬಾಹುಬಲಿಗಳು ನೀತಿಗೊಂಡಾಗ ಇದು ಜನರ ಒಂದು ಪ್ರಮುಖ ಶ್ರದ್ಧಾ ಕೇಂದ್ರ. ವಿಶ್ವವಿಖ್ಯಾತ ಗೊಮ್ಮಟೇಶ್ವರನ ವಿಗ್ರಹ ಇಲ್ಲಿ ವಿಂಧ್ಯಗಿರಿಯಲ್ಲಿದೆ ಮತ್ತು ಇಲ್ಲಿ ವಿಶಾಲವಾದ ಕೊಳಗಳು, ಜೈನ ಬಸದಿಗಳನ್ನ ಕಾಣಬಹುದು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಉತ್ತರ ಭಾರತದ ಭದ್ರಬಾಹು ಚಂದ್ರಗುಪ್ತರನ್ನ ಈ ಆಕರ್ಷಣೆ ಮಾಡಿದಂತ ಈ ಮಹಾನ್ ಸ್ಥಳವಿದು. 10ನೇ ಶತಮಾನದಲ್ಲಿ ಕ್ರಿಸ್ತ 980 ಕಗ್ಗಲ್ಲಿನ ಏಕಶಿಲೆಯ ನಿರ್ಮಾಣವಾದ ಪ್ರಪಂಚದ ಏಕಮೇ ವಿಗ್ರಹವು ಗೊಮ್ಮಟೇಶ್ವರ ವಿಗ್ರಹ ಇಲ್ಲಿದೆ. ಚಿಕ್ಕ ಬೆಟ್ಟ ಮತ್ತು ದೊಡ್ಡ ಬೆಟ್ಟ ಪರಿಸರವನ್ನ ಭಾರತೀಯ ಪುರಾತತ್ವ ಸರ್ವೇಕ್ಷಣ ನೋಡಿಕೊಳ್ಳುತ್ತೆ.
3: ಶಿಲ್ಪಿ ಹೇ ಕಲಾ ಬ್ರಹ್ಮ ನೈಪುಣ್ಯ
1: ಕಲಾರಸಿಕರ ಸ್ವರ್ಗ ಹಾಸನ.
3: ಕಾಲದಂಚಿನವರೆಗೂ ಇದು ಚಿರನೂತನ.
1: ರಚನೆ ಡಾಕ್ಟರ್ KS ದಿನೇಶ್.
3: ಗುಡಿಯಲ್ಲವಿದು ಕಲೆಯ ಉಗ್ರಾಣ.
1: ದೇವಾಲಯಗಳ ಮಾಹಿತಿ ಶ್ರೀ ಗುರು ಬಾಗಿ. ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಮತ್ತು ಪುಟ್ಟಸ್ವಾಮಿ ಪಿ ತರೀಕೆರೆ.
0: ಕೇಳಿ ರೂಪಾ ಹಾಸನ ಅವರಿಂದ ಸ್ವರಚಿತ ಕವನಗಳ ವಾಚನ.
4: ಕವಿತೆ ಬಿಟ್ಟು ಬಿಡಿ ನಮ್ಮಷ್ಟಕ್ಕೆ, ಮತ್ತೇನು ಹೇಳಲು ಉಳಿದಿಲ್ಲವೀಗ. ದಯಮಾಡಿ ನಿಲ್ಲಿಸಿ ಸೋಲು ಗೆಲುವಿನ ನಿಮ್ಮಿ ಪಂದ್ಯಗಳನ್ನು. ಹೇಗಾದರೂ ನಮಗೆ ಸದಾ ಸೋಲನ್ನೇ ಕಟ್ಟಿಟ್ಟು ಬಿಟ್ಟಿರುವ ನಿಮ್ಮ ಅದೇ ತುಕ್ಕು ಹಿಡಿದ ಹಳೆಯ ಅಳೆಯುವ ತಕ್ಕಡಿಗಳು ಬೇಕಿಲ್ಲ ನಮಗೆ. ನಿಮ್ಮ ಅದೇ ತುಕ್ಕು ಹಿಡಿದ ಹಳೆಯ ಅಳೆಯುವ ತಕ್ಕಡಿಗಳು ಬೇಕಿಲ್ಲ ನಮಗೆ. ನಾವು ಆಟವಾಡುತ್ತೇವೆ ನಮ್ಮಷ್ಟಕ್ಕೆ, ನೀರಿನೊಂದಿಗೆ, ಗಾಳಿಯೊಂದಿಗೆ, ಹೂವಿನೊಂದಿಗೆ, ಮೌನದೊಂದಿಗೆ, ನಮ್ಮೊಂದಿಗೆ. ನಮಗೆ ಯಾವುದನ್ನು ಪ್ರದರ್ಶಿಸಬೇಕಿಲ್ಲ, ಸಾಕ್ಷೀಕರಿಸಬೇಕಿಲ್ಲ, ಸಾಬೀತುಪಡಿಸಲೂ ಬೇಕಿಲ್ಲ. ನಮಗೆ ಯಾವುದನ್ನು ಪ್ರದರ್ಶಿಸಬೇಕಿಲ್ಲ, ಸಾಕ್ಷೀಕರಿಸಬೇಕಿಲ್ಲ, ಸಾಬೀತುಪಡಿಸಲೂ ಬೇಕಿಲ್ಲ. ಬಿಟ್ಟು ಬಿಡಿ ನಮ್ಮಷ್ಟಕ್ಕೆ ನಾವೇ ಆಟವಾಡಿಕೊಳ್ಳಲು, ಬಿಟ್ಟು ಬಿಡಿ ನಮ್ಮಷ್ಟಕ್ಕೆ ನಾವೇ ಆಟವಾಡಿಕೊಳ್ಳಲು. ಕವಿತೆ ಚಕ್ರ ತಿರುಗುತ್ತದೆ. ಅತ್ತ ತಿರುಗಿದರೆ ಈ ನಿತ್ಯ ಸೂತಕದ ಮನೆಯಲ್ಲಿ ಕಣ್ಣಂಚು ಸದಾ ಒದ್ದೆ ಮುದ್ದೆ. ಇತ್ತ ತಿರುಗಿದರೆ ಕ್ಷಣ ಕ್ಷಣವೂ ಜೀವಾಂಕುರ ಮನ ಹಗುರ ಚಿಲಿಪಿಲಿ ಸದ್ದಿಗೆ. ಹಳದಿ ಎಲೆ ಮೇಲೆ ಒಂದು ಹೊಸ ಹನಿ ಮೆಲ್ಲಗೆ ಜೋಜೋ ಜೋಕಾಲಿ. ಹಳದಿ ಎಲೆ ಮೇಲೆ ಒಂದು ಹೊಸ ಹನಿ ಮೆಲ್ಲಗೆ ಜೋಜೋ ಜೋಕಾಲಿ. ಎಲೆಯುದುರುವ ಮೊದಲೇ ಆ ಹನಿ ಜಾರಿ ಸಿಂಪಿ ಸೇರಿ ಮುತ್ತುದಿಸುವುದು ಇಳೆಯ ಧರ್ಮ. ಚಕ್ರ ತಿರುಗುತ್ತದೆ ಬಿಡದೆ ಹಗಲು ರಾತ್ರಿ. ಚಕ್ರ ತಿರುಗುತ್ತದೆ ಬಿಡದೆ ಹಗಲು ರಾತ್ರಿ. ಹುಟ್ಟು ಸಾವು ಎಲ್ಲ ನಮ್ಮ ಲೆಕ್ಕಾಚಾರ. ಹುಟ್ಟು ಸಾವು ಎಲ್ಲ ನಮ್ಮ ಲೆಕ್ಕಾಚಾರ. ಕವಿತೆ ಹಾಡು ಕರಗಿ ನದಿಯಾಗಿ. ಅನಾದಿ ಕಾಲದಲ್ಲಿ ತೇಲಿಬಿಟ್ಟಿದ್ದರು ಯಾರೋ ಈ ಹಾಡನ್ನು ಆ ನದಿಯೊಳಗೆ. ನೋಟಕ್ಕೋ ಬೇಟಕ್ಕೋ ಕೂಟದಾಟಕ್ಕೋ ಯಾರಿಗೆ ಗೊತ್ತು. ಒಮ್ಮೆ ಮೆಲುವಾಗಿ ಇನ್ನೊಮ್ಮೆ ಅಬ್ಬರದಲ್ಲಿ ಮತ್ತೊಮ್ಮೆ ಪ್ರಶಾಂತವಾಗಿ ತೇಲುತ್ತಲಿತ್ತು ಹಾಡು ನದಿಯೊಳಗೆ ಎಷ್ಟೋ ಕಾಲದವರೆಗೆ. ಒಮ್ಮೆ ಮೆಲುವಾಗಿ ಇನ್ನೊಮ್ಮೆ ಅಬ್ಬರದಲ್ಲಿ ಮತ್ತೊಮ್ಮೆ ಪ್ರಶಾಂತವಾಗಿ ತೇಲುತ್ತಲಿತ್ತು ಹಾಡು ನದಿಯೊಳಗೆ ಎಷ್ಟೋ ಕಾಲದವರೆಗೆ. ನಿಧ ನಿಧಾನವಾಗಿ ಯುಗಗಳು ಯುಗ ಯುಗಗಳು ಕಳೆದಂತೆ ಇತ್ತಿತ್ತಲಾಗಿ ಹಾಡು ಕಾಣುತ್ತಿಲ್ಲ. ಇತ್ತಿತ್ತಲಾಗಿ ಹಾಡು ಕಾಣುತ್ತಿಲ್ಲ, ಇಲ್ಲಿಲ್ಲ ಹಾಡು ಕೇಳುತ್ತಿಲ್ಲ. ನದಿಯೊಳಗೆ ಮುಳುಗಿ ಹೋಯಿತೆ ಈ ಹಾಡು ದಡದವರ ಚಿಂತೆ. ನದಿಯೊಳಗೆ ಮುಳುಗಿ ಹೋಯಿತೆ ಈ ಹಾಡು ದಡದವರ ಚಿಂತೆ. ಹಾಡು ಹುಡುಕಲು ನದಿಯೊಳಗೆ ಮುಳುಗಿ ಆಳದಾಳ ಬೆದಕಿದರೂ ಕಾಣುತ್ತಿಲ್ಲ ಕೇಳುತ್ತಿಲ್ಲ ಉಸಿರುತ್ತಿಲ್ಲವಲ್ಲ ಹಾಡು. ಚಡಪಡಿಕೆ ದಣಿತ ದಡದವರಿಗೆ ಎಲ್ಲಿ ಹೋಯಿತು ಹಾಡು? ಕರಗುವುದೆಂದರೆ ಹೀಗೆಯೇ, ಅಗೋಚರವೆಂದರೆ ಇದೆಯೇ, ಎಲ್ಲಿ ಹೋಯಿತಿ ಹಾಡು? ಚಡಪಡಿಕೆ ದಣಿದ ದಡದವರಿಗೆ ಎಲ್ಲಿ ಹೋಯಿತು ಹಾಡು? ಕರಗುವುದೆಂದರೆ ಹೀಗೆಯೇ, ಅಗೋಚರವೆಂದರೆ ಇದೆಯೇ, ಎಲ್ಲಿ ಹೋಯಿತಿ ಹಾಡು? ಹಾಡು ಕರಗಿ ನದಿಯಾಗಿ ಹೋಯಿತೋ, ಹಾಡಿನಲ್ಲಿ ಒಂದಾಗಿ ನದಿಯೇ ಹಾಡಾಯ್ತೋ. ಹಾಡಿಗೂ ನದಿಗೂ ಈಗ ಒಂದೇ ಹೆಸರು. ಹಾಡಿಗೂ ನದಿಗೂ ಈಗ ಒಂದೇ ಹೆಸರು, ಅಲ್ಲಲ್ಲ ಒಂದೇ ಉಸಿರು, ಅಲ್ಲಲ್ಲ ಒಂದೇ ಉಸಿರು.
0: ರೂಪಾ ಹಾಸನ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದಿರಿ. ಇದುವರೆಗೆ ಕನ್ನಡ ಭಾರತಿ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
5: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿ ಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ, ಕರೆ ಮಾಡಲು ಫೋನ್ ಸೆಕೆ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ

0: ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
1: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 11 ಗಂಟೆ. ಚಿತ್ರಗೀತೆ ಕೇಳಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬೆಳ್ಳಿ ಕಾಲುಂಗರ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: the 8th spot in the Commonwealth Games medals with 15 medals, including 3 gold, 9 silver and 3 bronze. And that is the end of this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ, ಎನ್ಎಸ್ ಗದಕ್ಕರ್ ಅವರ ರಚನೆ ವೃಂದಗಾನದಲ್ಲಿ. 8:30 ವಿಶೇಷ ಆರೋಗ್ಯ ಸಂದರ್ಶನ, ಹುಚ್ಚು ಪ್ರಾಣಿಗಳ ಕಡಿತದಿಂದ ಉಂಟಾಗುವ ತೊಂದರೆಗಳು ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ಅಮೃತ ಮಕ್ಕಳ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲೇಶ್ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ, ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಸಂಜೆ ಪ್ರಸಾರದಲ್ಲಿ 5:30 ಯುವವಾಣಿಯಲ್ಲಿ ಯುವಕರು ಮತ್ತು ಆಧುನಿಕ ತಂತ್ರಜ್ಞಾನ, ಈ ಕುರಿತು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಡಿಎಚ್ ಜಗದೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ರಾತ್ರಿ 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ ದೆಹಲಿ ಕೇಂದ್ರದಿಂದ, ನಂತರ ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:11. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53. ಹಾಗಾದರೆ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯ ರಾಜೇಂದ್ರನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.